ಥಾಜಾ ನೊಂಗಿನ ಅನಿಗಿ ಕುಮೈಬು ಯೆಂಗಲಗ ಲಾಕ್ಲರುಯಿದೊಬ ಮಾಬು ಗಾಯಿಕಿಗದರ ಥಮೊಯ ಸೊಕ್ಲಬ ನುಜಾನ ಅಹಿಂ ಖುದಿಂ ತೆಂಗಥಾಜಬನಿ ಮೇರಾಗಿ ಥಾವಲ್ದ ಸರತ್ಕಿ ಪೂರ್ಣಿಮಾದ ಬಸಂತಗಿ ನುಮಿದಾಂಗ್ದ ಗಾಯ್ದುನಸು ಲಾಕದೊಬ ಮಹಾಕ್ನ ಲಾಕ್ತ್ರಬದ ನುಜಾಗಿ ಥಮೊಯ್ನದಿ ಕರಮ್ನದಿ ಖಾಂಗ್ಬ ಗಮ್ಗನಿ ಲೈನಾಗುಮ್ನ ಥೋತ್ಲಬಿ ಥಮೊಯ್ದದಿ ಗಮ್ನಮಕ್ ಒಯ್ರರಿ ಒಲಾಂಗ್ಥಾಗಿ ಒಲಾಂಗ್ನಬ ಮೈಸಾ ಮಸಿಗಿದಮಕ್ ಊರಿ ಗಸಿಸು ಸುಪ್ನ ಖಕಿ ಸಜಿಕ್ ಥವ ಅನಿಟಬು ಕಪ್ಜಬ ನತ್ತನ ಪಾಂಗಲ್ ಥೋಕ್ತ್ರವಿನಿ ಮಸುಂಗ್ಲಾಂಗಿ ಕಲ್ಲಬ ನೋಂಗ್ಜುಗಿ ಅಹಿಂ ವಾಕ್ಚಿಂಗಿ ಉಲೆನ್ ಹೌನದುನ ಲಾಕ್ಲಬಸು ನುಂಗ್ಸಿಬ ಮಹಾಕ್ನ ಲಾಕ್ತ್ರಬದ ಗಮ್ನಮಕ್ ನಾಕೇನ್ ಥಾನಿ ಕೇಮ್ಲಬ ನುಂಗ್ಸಿಗಿ ವಾರಿನಿ ಕಾಯ್ನ ಮೈಚಾಕ್ ಅಮಬು ಸೆನಬತನ ಮಥೌ ಒಯ್ರಬ ಕಾಯ್ನ ಮೈಚಾಕ್ ಅಮಬು ಸೆನಬತನ ಮಥೌ ಒಯ್ರಬ

ತಾಂಜರಿ ಬೇಸೈ ಅಸಿ ಲಂಗ್ದಾಯ್ ಫಿಲ್ಮ್ ಅಸಿದಗೆ ಮಂದಾಕಿನಿ ನಸಕ್ಪನಿ ಲೈಕುರಾಮ್ ರಂಜಿತ್ ಮೈತೈನ ಸೈರಿಂಗ್ ಬಮದಿ ಅಫೌನ ಸೈರಂಗ್ ಬೇಸೈನಿ ಅದೊಮ್ಗೆ ಕಾಲ್ ಹೈಜರಿ.

ತಾಂಜಲ್ವಿ ಸೈಸಿ ಗೋವಿಂದಗಿ ಸರಿಗ್ ಮಖೋಲ್ ಫಿಲ್ಮ್ದಗಿನಿ ಸೈಸಕ್ಲಿಬಿ ಸರಿತಾ ಸೈರಿಂಗ್ಬ ಹೋಮಿ ಡಿ ವೈ ಸೈರಾಂಗ್ಬನ ಜಿ ಸುಚಂದ್ರ ಶರ್ಮಾ.

0: cùng gắng cái thổ rộng ta bị đề.
1: Hi, Dolly.
2: Hi.
1: Ngài có đi, nâng ở đúc kia nó lại đồ cái sạch hay đồ.
2: Ai ghi đúc kia mà hăng vừa đồ, advertisement nằm ta hạp kia nè, nằm hôn ta ta nè ghi nè là ini.
1: Eh, yam phải kia nô tụ tìa, kari kari nô vừa nâng ghi đúc kia nó phẳng ghi Harris nè.
2: Ai ghi đi variety store nè, wholesale su, adu retail su adu miao rê da.
1: Oh, adu ore tì nè, all India rê duo Imphal da, kok chalu yà dro nâng bò.
2: Oh, adu mi loi nè mắc ta yohan babu ngam dori bro du bò.
1: Kari ghi ngam bòi duo nô hay, chinh khong sinh yà da nà ahal na ha, mê kum tích nà ta nà rì bà. Sangai channel hai ba amaga ne kangla channel hai ba amaga ani le ribani ko hujik tia
2: o o mamal di ki a hairak toi jano adu ai di amaga di tali ko
1: is is mamal gi ka su khali ma le
2: khandra di kaino nang bo
1: lupa samri sangma da gi hauro ga ne so is maya mam su le ra mi dole
2: o o adu ei tar ga di khwai di ki phaba option si masina oire ni na di khalle
1: to to to to oi doi ne masina khwai di ki phaba
2: umna ma putaram no chari akashvani imphal gi commercial section da lengshin bi ra u ಅದೊಂದು ಪೌಜಲ್ ಮಿಯೋಯ್ ಲಖಾ ಕಯಾದ ಯೋಹಂಜಗೆ
3: ಹೆಲೋ ಕುಂಗಂ ಲೈವ್ ಫೋನ್ ಇನ್ ಪ್ರೋಗ್ರಾಮ್
4: ಹೆಲೋ ಕುಂಗಂ ಲೈವ್ ಫೋನ್ ಇನ್ ಪ್ರೋಗ್ರಾಮ್ ಥಾ ಖುದಿಂಗೆ ಅರೋಯ್ಬ ಥಾಂಗ್ಜಾ ಕುಂಗಂಗೆ ಥೌರಂದ ಸಂದೋಕ್ಚಬ
3: ಹೆಲೋ ಕುಂಗಂ ಲೈವ್ ಫೋನ್ ಇನ್ ಪ್ರೋಗ್ರಾಮ್ ಚಲ್ಲಿಬ ಥಾ ಸಿಗಿ ಒಯ್ನಾ ಲಾಕ್ಲಿಬಾ ಮೇಗಿ ತಾಂಗ್ ಕುಂತ್ರಾ ಥಾಂಗ್ಜೆ ನುಮಿತ್ ನುಮಿದಾಂಗ್ ಪುಂಗ್ ತರುಕ್ ಮಿನಿಟ್ ನಿಫು ಖುಂಗಂಗಿ ಥೌರಂದ ಸಂದೋಕ್ಚಗನಿ ಹೆಲ್ಲೋ ಖುಂಗಂ ಲೈವ್ ಫೋನ್ ಇನ್ ಪ್ರೋಗ್ರಾಮ್ ಥಮ್ಜರಿಬ ಹಿರಂ ಅಯೋಕ್ ಆಗಿ ಸೆಕ್ಷನ್ ಥೌರಾಂಗ್ ಎಕ್ಸ್ಪರ್ಟ್ ಒಯ್ನ ಲೆಂಗ್ಸಿನ್ ಬಿಗದಬ ಡಾಕ್ಟರ್ ಸೌಬಾಮ್ ಖೋಗೆನ್ ಸಿಂಗ್ ಸೀನಿಯರ್ ಸೈಂಟಿಸ್ಟ್ ಅಂಡ್ ಹೆಡ್ ಕೆ ವಿ ಕೆ ಉಖ್ರೂಲ್ ಐ ಸಿ ಎ ಆರ್ ರಿಸರ್ಚ್ ಕಾಂಪ್ಲೆಕ್ಸ್ ಎನ್ ಇ ಐ ರೀಜನ್
4: ಮಿಯಾಮ್ನ ಸ್ಟುಡಿಯೋಗೆ ಟೆಲಿಫೋನ್ ನಂಬರ್
3: 9362327078 ಕಾಲ್ ಥೌರಂ ಅಸಿಬು ಸರುಕ್ ಯಾಬಿಯು ಹೆಲೋ ಖುಂಗಂ
4: ಲೈವ್ ಫೋನ್ ಇನ್ ಪ್ರೋಗ್ರಾಮ್
0: ಖಂಗಂಜಬ ಅಮ್ಮ ಆಕಾಶವಾಣಿ ಇಂಫಾಲ್ಗೆ ಮ್ಯೂಸಿಕ್ ಆಡಿಷನ್ಗಿದಮಕ್ ಆನ್ಲೈನ್ಗೆ ಖುದಾಂಗ್ದ ಫಾರ್ಮ್ ತಾಜಿನ್ಬಿಕಿಬಸಿಂಗ್ದ ಖಂಗಂಜರಿ ಬಿದಗಿ ಬಿ ಹೈ ಗ್ರೇಡ್ ಕಾಣನವಗಿ ಆಡಿಷನ್ ಲಾಕ್ಲಿಬ ಜೂನ್ಗೆ ತಾಂಗ್ ನೇಪಾಲ್ದಗಿ ಹೌಸರಗನಿ ಲಾಕ್ಲಿಬ ಮೇಗಿ ಕುನ್ಮಂಗಾದಗಿ ಮೇ ಕುನ್ಮಾಪನ್ ಫಾವುಗಿ ಮನುಂಗ್ದ ಇಂಡಿಯನ್ ಮ್ಯೂಸಿಕ್ ಸೆಕ್ಷನ್ದಗಿ ಅಯುಕ್ಕಿ ಪುಂಗ್ ತರಮಾಥೊಯ್ದಗಿ ನುಂಥಿಲ್ಗಿ ಪುಂಗ್ ಮರಿ ಫಾವುಗಿ ಮನುಂಗ್ದ ಅಡ್ಮಿಟ್ ಕಾರ್ಡ್ ಲೋಬಿರನ್ನಬ ಖಂಗಂಜರಿ ಖಂಗಂಜಬ ಲೋಯ್ಜರಿ ಚಟ್ಟಜರಿಬ ಥೌರಂ ಪರಿಂಗಸಿಗಿ ಕಂಗ್ಲಾ ಚೆನೆಲ್ಗಿ ನಿಮಿದಾಂಗ್ ಪುಂಗ್ ತರಿತ್ ಮಿನಿಟ್ ನಿಫುಮಂಗ ತಹಂಜಗನಿ ಥಾ ಸಿಗಿ ಇಸೈ ಥಾ ಸಿಗಿ ಸೆಸಕ್ಬಿ ನಿಂಥೌಜಂ ಪ್ರೇಮಿಲಾ ದೇವಿ ಸೈರೆಂಗ್ಬ ತಿಂಗ್ಬೈಜಂ ಸ್ವರನ್ ಕುಮಾರ್ ಅಮ್ಮದಿ ಪುಥುಕ್ಬ ಹೈಕ್ರುಸಂ ದೇವೇಂದ್ರ ತಬಿನಿಂಗ್ಬ ಫಿಲ್ಮ್ ಸೈ ಸಿಂಗ್ ಲಾಂತೋಕ್ಚಗನಿ ಗಸಿ ನಿಮಿದಾಂಗ್ ಪುಂಗ್ ತರ
5: जल्दी टिफिन पैक करो राजू मोबाइल छोड़ो
6: अरे दीदी वो बैंक का नंबर चाहिए रिफंड ही नहीं आया
7: मिल गया अब भी कॉल करता हूँ दीदी
5: बिना नंबर जांचे अक्सर जालसाज बैंक की नकली वेबसाइट और फर्जी नंबर से पैसों की धोखाधड़ी करते हैं
6: तो फिर सही नंबर
5: बैंक की ऑफिशियल वेबसाइट या तो कार्ड
7: आपने तो बचा लिया दीदी
5: काम से नहीं
8: RBI कहता है
9: सही वित्तीय बर्ताव करे आपका बचाव
10: ಹಾಯ್ ತೋಂಬಾ ನಂಗೆ 50% ಡಿಸ್ಕೌಂಟ್ ಪೀಬ ರೆಸ್ಟೊ ಪೋಕಿಮೋನ್ ಪಾಕ್ತೊ ಲೋಯ್ ರೀ ಹೈನೆ ಕರ್ಮಾಯ್ ತೋರಿನೋ
11: ಲೋಯ್ದಿ ಲೋಯ್ದಿ ಕದಾಯ್ದಗಿನೋದ ಅದುಗ ಇಚಿನನೆ 50% ಹೈದೋ 50% ಕತ್ತನತೆ 50-60% ನಿ ಆಫರ್ ಪೀರಿಸೆ ಅದುಗ ಸ್ಟಾಕ್ ತ ಲೈತ್ರಗ ಸುನೆ ಹೌಜಿಗ ಅದುಮಕ್ ಬುಕ್ ತೋಕ್ಸಿಲಗ ಡಿಸ್ಕೌಂಟ್ ಅದುಮಕ್ ತದ ಅದುಮ್ ಪೀಬಗಿ ಖುದೋಂಚಾ ಬಸು ಲೈಬನೆ
10: ಹೈಬದಿ
11: ಹೈಬದಿನೆ ಕನಾಗುಂಬ ಮನ ಮಚಾಗಿ ಲುಹೋಂಬಗಿ ಓನ್ ಪೋಟ್ ಓಯ್ನ ಹಾಪ್ಸನಿಂಗ್ಬ ಲುಹೋಂಗದಬದಿ ಮತಂ ಖರ ವಾಲಿಬ ನತ್ರಗ ಯುಂಗಿ ದರ್ಕಾರ್ ಓಯ್ಬದೋ ಹೌಜಿಮಕ್ ಬುಕ್ ತೋಕ್ಸಿಲಗದಿ ಥಾ ಖರಗಿ ಮತುಂಗ್ದ ಓಯ್ರಸು ಸಿಲ್ವರ್ ಜುಬ್ಲಿಗೆ ಆಫರ್ ಓಯ್ನ ಅಚೌಬ ಡಿಸ್ಕೌಂಟ್ ಪೀರಿಬಸಿಗೆ ಲೋಯ್ನ ಅದುಮಕ್ ಫಂಗದೋಯ್ನಿ ಹೈಬ
10: ಅದುದಿ ಇನೆಗಿ ಮಚಾನುಪಿಗೆ ಲುಹೋಂಬಗಿ ಹೈಬದೋ ರೆಸ್ಟೊ ಪೋಕಿಮೋನ್ ಪಾರ್ಕ್ ಸಿದ್ಧ ಹೈಬನಿ ಹೌಜಿಮಕ್ ಬುಕ್ ತೌನನಬ ಹೈಬಿರುರಗೆ
11: ಹೊಯ್ಸೆ rest of puff mattress miyamne hena khangbire hip pada hakchang da yamna comfortable oiba mompakni silver jubilee gi offer singasi adom su soidana lobi ho nasimak lengchin biraksi pena store
0: akashvani imphal hausik nimidang gi pung tarit makhai tare manipuri da pau tabirasi
8: ಆಕಾಶವಾಣಿ ಇಂಫಾಲ್ ವಹೇಂಬಂ ವಾಷಿಂಗ್ಟನ್ನ ಪಾವು ಪಾಜರಿ ಅಹಾನ್ಬದ ಮರುವೈಬ ಪಾವು ಮುಖ್ಯಮಂತ್ರಿ ಯುಮನಾಮ್ ಖೇಮಚಾಂದ್ ಸಿಂಗ್ನ ಗಸಿ ಮಯಾಂಗ್ ಇಂಫಾಲ್ ದ ಸಾಬ ಮಲ್ಟಿ ಪರ್ಪಸ್ ಇಂಡೋರ್ ಹಾಲ್ ಮಿಯಾಮ್ದ ಕೊಚಿನಕ್ರೆ ಮುಖ್ಯಮಂತ್ರಿನ ಥೌಬಾಲ್ ಜಿಲ್ಲಾಗೆ ಹೈರೋಕ್ತ ಪಾಯ್ಕಲ್ಲಿವ ತೊಂಗಾನ್ ತೊಂಗಾನ್ಬ ಚಾಕೊತ್ ಥೌರಾಂಗಿ ಪ್ರೊಜೆಕ್ಟ್ ಸಿಂಗ್ಚು ಯಂಗ್ಸಿನ್ಖ್ರೆ ಕೇಂದ್ರಗಿ ಫಿಷರೀಸ್ ಎನಿಮಲ್ ಹಸ್ಬೆಂಡರಿ ಅಮಸುಂಗ್ ಡೇರಿ ಮಂತ್ರಿ ರಾಜೀವ್ ರಂಜನ್ ಸಿಂಗ್ನ ಹಯಂಗ್ ಐಜೋಲ್ದ ಅವಾಂಗ್ ನೋಂಪೊಕ್ ಲಮ್ದಮ್ಗೆ ರೀಜನಲ್ ರಿವ್ಯೂ ಮೀಟಿಂಗ್ದ ಶರುಕ್ ಯಾಗನಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುನ ಹಯಂಗ್ ಕುಂಚಿ ಜಹಿಗಿ ಪದ್ಮ ಅವಾರ್ಡ್ ಸಿಂಗ್ ಯಂತೊಕನಿ ಅಮಸುಂಗ್ ಮಾಪಾಲ್ ಥೌರಂ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ್ನ ಗಸಿ ಅಮೆರಿಕಾಗಿ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರುಬಿಯೋಗ ನ್ಯೂ ಡೆಲ್ಲಿದ ತೊಂಗಾನ್ ತೊಂಗಾನ್ಬ ವಾಫಂ ಕಯಾಗಿ ಮತಾಂಗ್ದ ಖನಕ್ರೆ ಮುಖ್ಯಮಂತ್ರಿ ಯುಮನಾಮ್ ಖೇಮಚಾಂದ್ ಸಿಂಗ್ನ ಹೈರಿ ಸಾನ ಕೊನ್ನಬಗಿ ಲಮ್ದ ಲಮ್ದಮ್ ಮಸಿಗಿ ಸಾನರೋಯಿಸಿಂಗ್ನ ಭಾರತ್ಪು ಮಾಲಯಂಗಿ ಅತೈ ಲೈಬಾಕ್ಸಿಂಗ್ದ ಮಸಕ್ ತಾಕ್ಪದ ಚೌಬ ಥೊಕ್ದಾಂಗ್ ಲೌರಿ ಖೇಲೋ ಇಂಡಿಯಾ ಸ್ಕೀಮ್ಗೆ ಮಖಾದಂಗಸಿ ಇಂಫಾಲ್ ವೆಸ್ಟ್ ಜಿಲ್ಲಾಗಿ ಮಯಾಂಗ್ ಇಂಫಾಲ್ಗಿ ಸರೋಯ್ ಖೋಂಗ್ ಪ್ಲೇ ಗ್ರೌಂಡ್ ಸಾಬ ಮಲ್ಟಿ ಪರ್ಪಸ್ ಇಂಡೋರ್ ಹಾಲ್ದ ಸಂಗಾಬಗಿ ಥೌರಂದ ಮುಖ್ಯಮಂತ್ರಿನ ಹಾಯ್ ಸಾನರೋಯಿಸಿಂಗ್ಗೆ ಪುಂಶಿ ಹೈಬಸಿ ಅವಾ ನುಂಗಾಯ್ ಅನಿಮಕ್ ಲೋಯ್ನಬ ಖೊಂಚತ್ ಅಮನಿ ರಾಜ್ಯಸಿದ ಹೌಕಿಬ ಚಹಿ ಖರದ ಇರಾಂಗ್ ಮಾಯೋಕ್ನದುನ ಲಾಕ್ಪನ ಮಿಯಾಮ್ನ ಚಾವ್ನ ಅವಾಬ ಮಾಯೋಕ್ನರಿ ಸರ್ಕಾರ ಅಸಿನ ಅಥೂಬ ಮತಂದ ಶಾಂತಿ ಹಂಜಿಲ್ಹಂದುನ ರಾಜ್ಯಸಿಗೆ ಸೆಲ್ ಥುಂಗಿ ಫಿವಂ ಫಗಲ್ಹನ್ನಬ ಅಮದಿ ಚೌಕಟ್ ಥೌರಾಂಗಿ ಥಬಕ್ ಕಯಾ ಪೈಖತ್ನಬಸು ಲೇಪ್ತನ ಹೊನ್ನರಿ ಮಾಂಗ್ನ ಹಾಯ್ ಸಿಂಗಿ ಲಮ್ದ ಹೌಜಿಕ್ ಉಂಕನ್ನಬಗಿ ಫಿವಂ ಲೈರಿಬ ಅಸಿ ಕೋಖನ್ನಬಸು ಲೇಪ್ತನ ಹೊನ್ನರಿ ಶ್ರೀ ಖೇಮಚಾಂದ್ನ ಹಾಯ್
12: ಲೈಬಾಕಿ ಥೋಕ್ರಿವ ಇರಾನ್ ಸಿನಾ ಖಂ ಥೆಂಗ್ನ ವಹಲ್ಲಿ ಸರ್ಕಾರ ಸಿ ಥಾ ಉಂಗನ್ ಬಿ ಖರಣಿ ದಂಗಾಯಿ ಅದು ಥೋಕಿವ ಇರಾನ್ ಮಯಾಮ್ ದು ನಿಜಂಗ್ ಬಪಿ ಥೋಕ್ತೆ ಪರಂದಿ ಶಾಂತಿ ಪೋರಾಕರಂದ ಚೀಸಾನನ ಸಂತೋಕ್ ಸಂಚಿನ್ ಜಾಡಗಾಂದ ಸ್ಟೇಟ್ ಸಿಗಿ ಸೆಪಿತ್ ಲೋನ್ ದ ಡಿವಲಪ್ಮೆಂಟ್ ದ ಕುದಿಮಕ್ತ ಪಂಕಿನ್ ತಾಗದೋ ಬನಿ ಅದು ಕಮ್ಯುನಿಟಿ ಅಡಿ ಮುಖದ ಬಗ್ಗೆ ಪ್ರಾಬ್ಲಮ್ ದ ಇಕ್ಕನ್ನ ವರಿ ಸಾಧಿಸನಿ ಜನವ ಅದನ್ನ ತೆಕಾಂಗ್ ತೆಕಾಂಗ್ ಯಾದ ಸಹಿಯವು ಸಿದಗಿ ಉವಾಗನ ಲಾಗ್ವ ಸನಿಸೆ ಹಿಮಾಯಿ ಬೇನ್ ಸಿಂಗ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಸೆಂಬಿಯು ಸರ್ಕಾರನ ಕೊರೋಡ್ ಜೊಹುಂಗ ಯಂಖೈ ಕಾಯ್ದೋಕ್ತನ ಲೈಗ್ರೆ ಸೋಯ್ದರ ನಿಮೋನ್ ಸಕೋಬ ನಂಗ್ನವ ಸೋಯ್ದರ ಮಯಾಪಿ ಅವಾರ್ಪ ಬೇನ್ಸಗೆ
8: ಮುಖ್ಯಮಂತ್ರಿನ ಸಾನರೋಯಿಸಿಂಗ್ ಅಮಸುಂಗ್ ಕೋಚ್ಸಿಂಗ್ದ ಸರ್ಟಿಫಿಕೇಟ್ ಅಮದಿ ಪ್ಲಗ್ ಸಿಂಗ್ಸು ಎಂಟೊಕ್ಕಿ ಮುಖ್ಯಮಂತ್ರಿ ಯುಮನಾಮ್ ಖೇಮಚಾಂದ್ ಸಿಂಗ್ ನಂಗಸಿ ಥೌಬಾಲ್ ಜಿಲ್ಲಾಗೆ ಹೈರೋಕ್ತ ಸೆಂಗತ್ ಸಾಗಲಿಬ ತೊಂಗಾನ್ ತೊಂಗಾನ್ಬ ಚಾಕೊತ್ ಥೌರಾಂಗಿ ಪ್ರೊಜೆಕ್ಟ್ ಸಿಂಗ್ ಯಂಗ್ಸಿನ್ಖ್ರೆ ಶ್ರೀ ಖೇಮಚಾಂದ್ನ ಹೈರೋಕ್ತ ಮಣಿಪುರ್ ಟೆಕ್ನಿಕಲ್ ಯೂನಿವರ್ಸಿಟಿ ಎಮ್ ಟಿ ಯುಗಿ ಎಕ್ಸ್ಟೆನ್ಷನ್ ಕ್ಯಾಂಪಸ್ ಸೆಂಗತ್ಗದೋರಿಬ ಮಫಂ ಅದು ಯಂಗ್ಸಿನ್ಖಿ ಹಾನದಿ ಮಫಂ ಅದುದ ಹೈರೋಕ್ ಇಂಜಿನಿಯರಿಂಗ್ ಕಾಲೇಜ್ ಸಾಗಲ್ ಅಂಬನಿ ಅದುಬು ಹೌಜಿಕ್ತಿ ಮದುದ ಎಮ್ ಟಿ ಯುಗಿ ಎಕ್ಸ್ಟೆನ್ಷನ್ ಕ್ಯಾಂಪಸ್ ಒಂಥೋಕ್ನಬ ಥೌರಾಂಗ್ ತೌರಕ್ಪನಿ ಕೊಂಚೆದ ಅದುದ ಮುಖ್ಯಮಂತ್ರಿನ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ಗೆ ಚೀಫ್ ಇಂಜಿನಿಯರ್ದ ನ್ಯಾಷನಲ್ ಹೈವೇ ಸಾಮ್ಗ ಅನಿ ಇಂಫಾಲ್ ಮೋರೆ ಲಂಬಿಗ ಕ್ಯಾಂಪಸ್ ಅದುಗ ಸಮನಗದೋರಿಬ ಕಿಲೋಮೀಟರ್ ತರುಕ್ ಸಾಂಗ್ಬ ಲಂಬಿ ಅದು ಬ್ಲ್ಯಾಕ್ ಟಾಪ್ ತೌನಬ ಖಂಗನ್ಖಿ ಎಮ್ ಟಿ ಯುಗಿ ವೈಸ್ ಚಾನ್ಸೆಲರ್ ಪ್ರೊಫೆಸರ್ ಡಬ್ಲ್ಯೂ ಸಾನ್ ಬಾಬು ಸಿಂಗ್ನ ಮುಖ್ಯಮಂತ್ರಿದ ಸಹಿ ಅಸಿಗಿ ಜುಲೈ ಆಗಸ್ಟ್ಗೆ ಹೌಗದೋರಿಬ ಅಕಾಡೆಮಿಕ್ ಸೆಷನ್ಗೆ ಕ್ಲಾಸ್ ಖರ ಎಕ್ಸ್ಟೆನ್ಷನ್ ಕ್ಯಾಂಪಸ್ ಅದುದ ಹೌನಿಂಗ್ಬಗೆ ಅಪಾಂಬಸು ಪೊಂಗ್ದೊಕ್ಕಿ ಮಫಂ ಅದುದ ಮೈ ಅಮದಿ ಥಕ್ನಬ ಇಸಿಂಗ್ ನಿಂತಿನ ಫಂಗನ್ಗನಿ ಹಾಯ್ಬಗೆ ಥಾಜಬಸು ಮುಖ್ಯಮಂತ್ರಿನ ಪೀಖಿ ಮುಖ್ಯಮಂತ್ರಿನ ಥೌಬಾಲ್ ಜಿಲ್ಲಾಗಿ ಜವಾಹರ್ ನವೋದಯಾ ವಿದ್ಯಾಲಯದ ಸುಚತ್ತುನ ಒಜಾಸಿಂಗ್ ಅಮದಿ ಮಹಿರೋಯಿಸಿಂಗ ವಾರಿ ವಾಟೈ ಸಾನಕ್ಕಿ ಅಮಸುಂಗ್ ಸ್ಕೂಲ್ ಕ್ಯಾಂಪಸ್ದ ಊ ಚಾರಸು ಥಾಕಿ ಮದುಗಿ ತುಂಗ್ದ ಮುಖ್ಯಮಂತ್ರಿನ ಹೈರೋಕ್ತ ಲೈಬ ಕಮ್ಯುನಿಟಿ ಹೆಲ್ತ್ ಸೆಂಟರ್ದ ಚತ್ತುನ ಯಂಗ್ಸಿನ್ಬಗ ಲೋಯ್ನನ

0: Manipuri film se matang matang oina ta bire akas bani fall housing sanduk jari mani mala degi city paukum
1: chithi ta biragli ba madi thoram ta biri basingbu mani na han bad khurum jari
2: mala na su khurum jari
1: hausi mala
2: ngasi gi ahan boina lokh jari ba city asi kadam tala jiri bam degi risi ni thujam na thabirak pani
1: ಮತಂ ಕುಯಿರಬಗಿ ತುಂಗ್ದಾ ಜಿರಿಬಾಮ್ ಕದಂ ತಲಾದಗಿ ಇನೌರಿಸಿ ನಿಂಥೌಜಂಗಿ ಸಿಥಿ ಫಂಗ್ಜಬ ನುಂಗಾಯಿಬ ಪೋಕ್ಸೈ
2: ತಾಮು ಇಚೆ ಮಬು ನನೌನ ಲಂದಂ ತಾಮ್ನ ನೋಲುಗ್ನ ಇಕಾಯ್ ಖುಮ್ನಜರಿ ಲೋಯ್ನನ ಇಖುತ್ ಲೋನ ಖುರುಂಜರಿ
1: ಇನೌರಿಸಿ ನಿಂಥೌಜಂಬುಸು ಇಕಾಯ್ ಖುಮ್ನಬು ಉಚ್ಚರಿ
2: ಕಂಗ್ಲಾ ಚೆನೆಲ್ಗಿ ನುಮಿದಾಂಗಿ ಪುಂಗ್ ತರಾದಗಿ ತರಾಮಖಾಯ್ ಫಾವ್ಬ ತಹನ್ ಬೀರಿಬ ತಾವಿನಿಂಗ್ಬ ಇಸೈಗಿ ಥೌರಮದು ಪೋಸ್ಟ್ಕಾರ್ಡ್ ತಾಬಿರಕ್ಬ ಇಸೈ ಸಿಂಖಕ್ತಮಕ್ ಲೌಖಟ್ಪಿದುನ ತಹನ್ ಬಿರಕ್ಲಬದಿ ಥೋಯ್ನ ಹೇನ ಮಮ ಲೈನ ಲೌಜಗನಿ ಮರಂದಿ ಪೋಸ್ಟ್ ಕಾರ್ಡ್ ತಾಬಿರಕ್ಬ ಸಿಥಿ ಸಿಂಗ್ ದಿ ಪೋಸ್ಟ್ ತಾರಕ್ಬ ಮರಂನ ಮತಂ ಕುಯ್ನ ಚಂಗಿ ಅದುಗ ಮೆಸೇಜ್ ವಾಟ್ಸಪ್ದ ತಾಬಿರಕ್ಬ ಸಿಥಿ ಸಿಂಗ್ ದಿ ಮತಂ ಕುಯ್ನ ಚಂಗ್ದೆ ಅದುಗ ಮೆಸೇಜ್ ವಾಟ್ಸಪ್ದ ಖನ್ಬಿರಕ್ಬ ಇಸೈ ಸಿಂಗ್ ದಿ ಯಾಮ್ನ ಸು ತೋಯ್ನ ತಹನ್ ಬೀರಿ ಅದುನ ಪೋಸ್ಟ್ ಕಾರ್ಡ್ ತಾಬಿರಕ್ಬ ಇಸೈ ಸಿಂಖಕ್ತ ತಹನ್ ಬಿಬನ ವೆಲು ಲೈಬ ಹೆಂಗದ್ರಾ ಹೈನ ಖಂಜೈ
1: ಇನೌರಿಸಿ ನಿಂಥೌಜಂಗಿ ವಫಂಸಿ ಯಾಮ್ನ ಫಜೈ ಮನಿಮಲಾನಸು ಯಾಜನಿಂಗಿ ಅದುಬು ಯಾಮ್ನ ಲೂರಿಬಸಿ ಮಲಾ ಹೌಜಿಕ್ಸಿ ಪೋಸ್ಟ್ ಕಾರ್ಡ್ ಸಿ ಮಹೌಸಾಗುಂ ಫಂಗ್ಜದಬ ಅಸಿನಿ ನತ್ರ ಮಲಾ
2: ಅಚುಂಬನಿ
1: ಲಿಸ್ನರ್ಸ್ ಸಿಂಗ್ ಅಯಾಂಬನ ವಾಟ್ಸ್ಆಪ್ ನತ್ರಗ ಎಸ್ ಎಂ ಎಸ್ ರೋಮ್ದನ ಹೇನ್ನ ಮೈ ಒಂಚಿನರಕ್ಪ ಗುಂಸು ಉಜೈ ಹೊಯ್ ಪೋಸ್ಟ್ ಕಾರ್ಡ್ ಸಿ ಲೇಪ್ತನದಿ ಫಂಗ್ಜೈ ಅದುಮಕ್ಪು ಪೋಸ್ಟ್ ಕಾರ್ಡ್ ಹಾಬಿರಕ್ಪ ಮೇಯೋಯ ಸಿದಿ ಯಾಮ್ದ್ರೆ ಹೈಬ ತಾಯ್ ಅದುಮಕ್ಪು ಇನೌರಿಸಿ ನಿಂಗ್ಬ ಕೈಬಿಗನು ಕರಿಗುಂಬ ಪೋಸ್ಟ್ ಕಾರ್ಡ್ ಅಸಿ ಥಾಬಿರಕ್ಪ ಮೀಮಸಿಂಗ್ ಅಮುಕ್ ಯಾಮ್ಖಲಕ್ಪ ಥೋಕ್ಲಬದಿ ಹೈಬದಿ ಪೋಸ್ಟ್ ಕಾರ್ಡ್ ಅಸಿ ಯಾಮ್ನ ಫಂಗ್ಜಬ ತಾರಬದಿ ಇನೌಗಿ ನಿಂಗ್ಬ ಸೋಯ್ದನ ತುಂಗಂಜರಕ್ಕೆ
2: ನನೌಸು ಇಂಫಾಲ್ದ ಲಾಗ್ತುನ ಆಲ್ ಇಂಡಿಯಾ ರೇಡಿಯೋ ಇಂಫಾಲ್ದ ತಾಮೋ ಇಚೆ ಮಾಮದಿ ಸ್ಟಾಫ್ಗೆ ಮಿಯೋಯ್ಸಿಂಗ ಪುನ್ನ ಉಣಜನಿಂಗಿ ಅದುಬು ಬೈರೋದ ಲಾಗ್ಪದಿ ಖುದೊಂಗ್ ಚಾದಬ ಮರಂನ ಲಾಗ್ಜಬ ತಾರಬದಿ ಹೆಲಿಕಾಪ್ಟರ್ದ ಲಾಗ್ಜಬ ಅಸಿ ಲುಪಾ ಲಿಸಿಂಗ್ ತರೇಟ್ಗೆ ಸತ್ರುಕ್ತಿ ಚಂಗ್ಬ ತಾರೆ ನನೌ ಲಾಗ್ಸಬ ಯಾಬಿಗದ್ರಾ ನನೌನ ಖಂಜಕಿಬ ಇಸೈ ಸಿಂಗ್ದಿ ತಾಜಬ ಫಂಗ್ಜರೆ ಮಸಿಗಿ ತೌಬಿಮಲ್ಬು ಹೈನಿಂಗಾಯ್ ಲೈತನ ಥಾಗಚರಿ ಸೈಸಕ್ಪ ಹುಯ್ದ್ರೋಮ್ ನೌಬೋಯ್ಗಿ ಇಸೈ ಸಿಂಗ್ ಥಾಬಿರಕ್ನಬ ಹೈಜರಿ ಅದುಗ ಮಣಿಪುರಿ ಫಿಲ್ಮ್ ಇಂಥೋಕ್ಲಬಿಗಿ ಇಸೈ ಸಿಂಗ್ ಥಾಬಿರಕ್ನಬ ಹೈಜರಿ ಅದುಗ ಅರೋಯ್ಬದ ನನೌನ ತಾಮೋ ಇಚೆಮ ಅಮದಿ ಸ್ಟಾಫ್ಸಿಂಗ್ಗೆ ಮಿಯೋಯ್ಸಿಂಗ್ಬು ನೋಲುಕ್ನ ಖುರುಂಜರಿ
1: ಜಿರಿಬಾಮ್ ಕದಂ ತಲಾದಗಿ ಇನೌರಿಸಿ ನಿಂಥೌಜಂ ಆಕಾಶವಾಣಿ ಇಂಫಾಲ್ದ ಲಾಕ್ಪಿಬ ಕೊಯ್ಬಿರಕ್ಪ ಕರಿಗೆ ಯಾದನಿ ತಂಜಾ ಚಾಬದ ಲಾಕ್ಪಿಯು ಯಾಮ್ನ ನುಂಗಾಯ್ಜಗನಿ ಸೈಸಕ್ಪ ಹುಯ್ದ್ರೋಮ್ ನೌಬೋಯ್ಗಿ ಇಸೈಸಿಂಗ್ಸು ಅದುಮಕ್ ಲಾಂಥೋಕ್ತುನ ತಹಂಜರಿಬನಿ ಅದುಗ ಮತಂ ಇಸೈ ಅಮದಿ ಫಿಲ್ಮ್ ಇಸೈಸಿಂಗ್ ಅಸಿ ಮನಿಮಲಾದ ತಾನಿಂಗಿ ಥಾಬಿರಕ್ಪು ಹೈಬಸಿ ಪಕ್ಕುಂ ಪಿಪುಂ ಖಂಗ್ದಬ ಅಮ ಫೌಜೈ ಕರಿ ಹೈಗೆ ಮಲಾ
2: ಅಚುಂಬನಿ
1: ಇನೌನ ತಾಬಿನಿಂಗ್ಲಿಬ ಮತಂ ಇಸೈ ನತ್ರಗ ಫಿಲ್ಮ್ ಇಸೈಸಿಂಗ್ ಅಸಿದಿ ತಾಬಿನಿಂಗ್ಬ ಇಸೈಗಿ ಥೌರಮ್ದ ಅಮುಕ್ತಂಗ್ದಿ ಥಾಜಿನ್ಬಿಯು ಅಯ್ಕೊಯ್ಗೆ ಅನೌನ್ಸರ್ಸಿಂಗ್ನ ಅದೊಮ್ನ ತಾನಿಂಗ್ಲಿಬ ಇಸೈಬು ಲಾಂಥೋಕ್ನಬ ಅದೊಂಗೆ ಎಸ್ ಎಂ ಎಸ್ ಅದೊಂಗೆ ಪೋಸ್ಟ್ ಕಾರ್ಡ್ಟಬು ಖೌರಾಂಗ್ನಂಗೈಜರಿಬನಿ
2: ಮಥಂಗ್ದೆ ಲೌಖಚರಿಬ ಚಿಠಿ ಅಸಿ ಖುರೈ ಸಲಾಂಥೋಂಗ್ದಗಿ ಕಿಸನ್ನ ಇಬಿರಕ್ಪ ಸಿಥಿನಿ
1: ಖುರೈ ಸಲಾಂಥೋಂಗ್ದಗಿ ಕಿಸನ್ನ ಕರಿ ಕರಿ ವಫುಂ ಥಂಬಿರಕ್ಪ ತಾಸಿಮಲಾ
2: ಅಹಾನ್ಬ ಮಕ್ತದ ಸರ್ ಅಮದಿ ಮೇದಾಂಬು ಇಕೋಕ್ ನೋನ ಖುರಂಜರಿ ವಫಂ ಖರದಂಗ್ ಹಂಗ್ಜಗೆ ಸೇಂಗ್ನ ಪಾಕುಂ ಪಿಬಿರಕು
1: ಅದೊಂಬು ಸುಯ್ಕೈ ಖುಮ್ನಬು ಉಚ್ಚಬಗ ಲೋಯ್ನನ ತರಾಮ್ನ ಒಕ್ಸರಿ ತಾಕ್ಪಿಯು ಕರಿ ಕರಂಬ ವಫಂ ಒಯ್ರಬನೋ ಥಮೊಯ್ ಸೇಂಗ್ನ ಅದುಮಕ್ ಪಾಕುಂಜಗೆ
2: ಸಂಗಾಯ್ ಚೆನೆಲ್ಗಿ ನುಂಗ್ಥಿಲ್ಗಿ ಪುಂಗ್ ಅಹುಮ್ದ ಸಂದೋಪಿರಂಬ ಅಥೋಯ್ಬ ಥಮೊಯ್ಗಿ ಯಾವ ಅಮದಿ ಯುಂಸ ಕೈಸ ಖುದಿಂಗಿ ನುಂಗ್ಥಿಲ್ ಪುಂಗ್ ಮರಿದ ಸಂದೋಪಿರಂಬ ವರಿ ಸಾಸಿ ಇಸೈ ತಾಸಿ ಹಾಯ್ರಿಬ ಥೌರಂಸಿಂಗ್ ಅಸಿ ಅಮುಕ್ ಹನ್ನ ಮತಂ ಅಮ ಯೆಂಗ್ಬೀರಗ ಸಂದೋಪಿರಕು ಅದುಗ ಅರೋಯ್ಬದ ಸೇರಿಯಲ್ ಪ್ಲೇ ಮಮ್ಸಿನ್ ಖ್ರೇ ಥಾಜಸೆ ಸಂದೋಪಿರಕ್ಕದವ ಕಯಾಮ್ ವಾಟ್ಪಿರಿಬಗೆ ಹೈನ ಹಂಗ್ಬಿರಕ್ಪನಿ
1: ಕಿಸನ್ಗೆ ವಫಂ ಅಸಿದ ಥಂಜನಿಂಗ್ಬಸಿ ಅಥೋಯ್ಬ ಥಮೊಯ್ಗೆ ಯಾವ ಥೌರಂ ಅಸಿ ಅನೌಬ ಥೌರಂ ಅಮದಿ ಸಿಂಗ್ಲಿಬನಿ ಅದುಮಕ್ಪು ಸಮರ್ ಫಿಕ್ಸ್ ಪಾಯಿಂಟ್ ಚಾರ್ಟ್ಗೆ ಥೌರಂ ಪುಂಫಂ ಹೊಂಗ್ದೋಕ್ ಹೊಂಗ್ಜಿನ್ ತೌಬ ಅಮದಿ ನೌನ ಸಂದೋಕ್ಪ ಹೋಗದಬ ಥೌರಂ ಹಾಪ್ತೋಕ್ ಹಾಪ್ಸಿನ್ ತೌಬಗ ಮರಿ ಲೈನನ ಹಾಯ್ರಿಬ ಅಥೋಯ್ಬ ಥಮೊಯ್ಗೆ ಯಾವ ಥೌರಂ ಅಸಿ ಹೌಜಿ ಹೌಜಿ ಸಂದೋಕ್ಪ ಲೆಪ್ಚರಿ ಚುಮ್ಮಿ ಅದುಬು ನೌನ ಹಾಕದಬ ಥೌರಂ ಕಯಾ ಅಮಸು ಲೈರಿ ಮತಂ ಖರದ ಐಬಿಕಿಬ ತಾರಿ ಅದುಗ ಯುಂಸ ಕೈಸ ನುಮಿತ ಸಂದೋಕ್ಪ ವರಿ ಸಾಸಿ ಇಸೈ ತಾಸಿ ಥೌರಂ ಅಸಿಮದಿ ಮತಂ ಖರ ಲೇಪ್ದುರುವ ಮತುಂಗ್ದ ಹೌಕಿಬ ಮೇ ತಾಂಗ್ ಕುನ್ ಯುಂಸ ಕೈಸ ನುಮಿತ ಅಮುಕ್ ಸಂದೋಕ್ಪ ಹೌಜಕ್ರಬನಿ ತೌಬುತ್ತಬು ಅಹೋಂಬ ಅಮ ಖಕ್ತಂಗ್ದಿ ಲೈರೆ ಯುಂಸ ಕೈಸ ಖುದಿಂಗ್ ಸಂದೋಕ್ಲಂಬ ಅದು ಥಾ ಅಮಗಿ ಮನುಂಗ್ದ ahanba yumsa kaisa amadi ahum suba yumsa kaisa khudingi oina sandok charagani aduga kisan aroi bada ningsing birakpa pan birakpa radio serial play mamshin kre tha jase ai ba chowa yumnam puthokpa ningthokjum lokendra jit singh puthokpa da tengbang bana subhas athokpam lila si akashbani imphal gi khutta tek ta kaidna leijari serial oibanina tanja ma yengdragadi schedule tokduna hekta tahan bangam jadabani adumakpu inaugidamak radio serial play asi schedule tokduna amughanna tahannana ba soidna hona jage
2: thongzu waikhom khongnang opposite manipur university kanchipur dagi ningthemba laishram gi city asi amuk lokhajage
1: thongzu waikhom khongnang opposite manipur university dagi tatna ikhoida adumak chithi birakpa ningthemba laishram nanga sidi kari kari wapham thambirakpa tasimala
2: miyoiba ikhoisi saksu manadabagum wakhalonsu khenabalaibana nanau gi pukningda phaujarakpa ihul ama hairagadi akashwani imphalbu mikup amatta thadok chaningda bahaibasi amani haina thamjaningi akashwani imphalna sandopiri ba thoram sing ashuki matik kanabepiba awaba kaukthokpa ngamhalliba thoram sing ni haibada haiman ba thokloidra haina khanje
1: inau ningthemba laishrumgi ngasigi sithigi warola sitajerubada miyamgi thogalgidamak kumbi kalen nongju nungsha khaktana akashwani imphalgidamak chenjeri ba chongjeri ba pumnamakki hona jamal mahai yalhanbire inaugi mafumda tobimal khangbu uchcheri thagacheri chithigi warol makhata biumala
2: matam khara lebluraba matung akashwani imphalgi live phone in program da isai khanbagi thoram nauna hapchin birakpa amadi haukhiba me thagi tang kun yumsa kisse numit nungthil pung mari minute manga taba matamda sandopi khiba wari sasi isai tasi hariba thoram asigi manung channa miyam gi saisakpa hamom sadananda unavi khibana akashwani imphal gi mihut tamphamani lukram thoram puthopi khiba kakching tabam ritesh sharma hariba thoram adusu asuki matik penjaki loinana wari sasi isai tasi hariba thoram asigi manung channa saknairabi saisakpi itema thongram lakshmi amuktang unabirakpa pamjai aroibada radio lila nupine di hairaga hairiba lila si matang sabe yengbiduna amuktang sandopirakpa pamjai haini ibirakli
1: miyamna yamna pamna tabiba khaurangna ngaijaba thoramni khangna khangna live phone in program gi thoramasi matam khara khudongcha deba laibena maram oiraga lepcherure adumakpu haujikti mahuk sagum amuk sandokpa haujare wari sa si sei ta si thoramasi su haukhiba me gi tangkunda lamdam si gi sangnairaba saisakpa amadi actor hamum sadanandaga aikhoi announcer tamphamani lukrang unaduna wari saduna mahoksa gum sandokpa hokjakre thoram puthokpa kaksing tabam ritesh sharma aduga inaungna numit adumaki thoram adu buta biraga thambirakli ba nungairaba mapawasi pumna maki mapham dasu manimala na soidna paudam jage saisakpi thongram lakshmi busu wari sa si isei ta si thoramda soidna unajerakke loinana radio lila nupine di hairaga lila sisu tek takaidna ikhogi drama library da laijeri lila sandukpugi pungpham senabiu matang chabe yengduna inaugi damak lila si lanthok charakke
2: porom pachu thektegi enji rena birna ibirakpa city asi amu dokhacheri
1: ikhoi da tatna chiti ibirakpa porom pachu thektegi enji rena birna ngasi di kari kari hai birakpa mala tasi
2: ningtham thagi ulen yening thagi hainam leinam pumnamak lebnai draba matamgi khongchatna purakduna laklami adubu amuk loina chatkhiduna ngasi di thunglare kalen gi yaklaba maisha hainabale kalen nungsana sabra nungsi maisha na maheli adubu aidi haizeningi langban khohi na thumbra thamoi sengbana khoithum nei akashwani falgi mani malabu ikai khumna ba uchari
1: adombu su mani malana ikai khumna ba uchari chithi gi warol makhata biu mala
2: akashwani falna thabirakli ba thoram singi marakta atopa mangal amadi angang singi oiba radio class asisu tabada yamna kanaba thoram ama oyaina khanje thoram sing asibu lanthopi rakhiba singbu thagat pa phongdok chari megi tang tara manga da thabirakhiba hello manipur haksel gi thoram da advance ki whole surgery gi matang tajabada yamna mak mitna kong oichaki aduga tang tara mapal da atopa mangal da apar id sembna mahiroi sing da piba kanaba yamnamak kanava phangjaki mari leinaba singbu thagachari
1: enji ranabir nangasi gi chithi ista panbirakli ba akashwani imphal gi sandokchari ba thorum singi laktagi atopa mangalama di radio class ꯇꯥꯕꯗ ꯀꯥꯟꯅꯕ ꯊꯧꯔꯝ ꯑꯣꯏ ꯇꯥꯛꯄꯤꯔꯛꯄ ꯊꯣꯏꯗꯣꯛꯅ ꯂꯥꯏꯕꯛ ꯐꯕꯅꯤ ꯇꯧꯕꯤꯃꯜ ꯈꯪꯕ ꯎꯠꯆꯔꯤ꯫ ꯂꯣꯏꯅꯅ ꯍꯧꯈꯤꯕ ꯃꯦꯒꯤ ꯇꯥꯡ 15 ꯍꯦꯂꯣ ꯃꯅꯤꯄꯨꯔ ꯍꯛꯁꯦꯜꯗ ꯂꯥꯟꯊꯣꯛꯆꯈꯤꯕ ꯑꯦꯗꯚꯥꯟꯁ ꯀꯤ ꯍꯣꯜ ꯁꯔꯖꯔꯤ ꯑꯦꯛꯁꯄꯔꯠ ꯑꯣꯏꯅ ꯂꯦꯡꯁꯤꯟꯕꯤꯈꯤꯕ ꯗꯣꯛꯇꯔ ꯖꯨꯒꯤꯟꯗ꯭ꯔꯣ ꯁꯣꯔꯣꯛꯈꯥꯏꯕꯝ ꯊꯧꯔꯝ ꯂꯥꯟꯊꯣꯛꯄꯤꯈꯤꯕꯅ ꯍꯩꯀ꯭ꯔꯨꯖꯝ ꯗꯦꯕꯦꯟꯗ꯭ꯔ, ꯑꯗꯨꯒ ꯃꯦꯒꯤ ꯇꯥꯡ 13 ꯑꯇꯣꯞꯄ ꯃꯉꯥꯜ ꯊꯧꯔꯝꯗ ꯇꯥꯍꯟꯖꯈꯤꯕ ꯑꯄꯔ ꯑꯥꯏ.ꯗꯤ. ꯁꯦꯝꯕꯅ ꯃꯍꯩꯔꯣꯏꯁꯤꯡꯗ ꯄꯤꯕ ꯀꯥꯟꯅꯕ ꯍꯤꯔꯝ ꯑꯁꯤꯗ ꯁꯤꯅꯥꯝ ꯗꯦꯕꯤꯇꯥ, ꯁꯤꯁꯇꯦꯝ ꯑꯦꯅꯥꯂꯤꯁ, ꯖꯣꯅꯦꯜ ꯑꯦꯖꯨꯀꯦꯁꯟ ꯑꯣꯐꯤꯁ ꯖꯣꯟ 1ꯒ ꯎꯅꯗꯨꯅ ꯋꯥꯔꯤ ꯋꯥꯇꯥꯏ ꯁꯥꯈꯤꯕ, ꯎꯅꯕꯤꯈꯤꯕꯤ ꯑꯃꯗꯤ ꯊꯧꯔꯝ ꯄꯨꯊꯣꯛꯄ ꯊꯣꯛꯆꯣꯝ ꯔꯦꯅꯨꯕꯂꯥ, ꯊꯧꯔꯝꯁꯤꯡ ꯑꯁꯤꯕꯨꯁꯨ ꯑꯗꯣꯝꯒꯤ ꯊꯥꯒꯠ ꯋꯥꯔꯣꯜꯁꯤꯡ ꯑꯁꯤꯅ ꯁꯟꯗꯣꯛ ꯆꯃꯜ ꯃꯍꯩ ꯌꯥꯜꯍꯟꯕꯤꯔꯦ, ꯑꯗꯣꯝꯕꯨ ꯊꯥꯒꯠꯆꯔꯤ꯫
2: ꯊꯧꯅꯥꯎꯖꯝ ꯅꯤꯂꯀꯥꯟꯇ, ꯅꯔꯥꯟ ꯀꯣꯟꯖꯤꯟ ꯃꯌꯥꯏ ꯂꯩꯀꯥꯏꯗꯒꯤ ꯊꯥꯕꯤꯔꯛꯄ ꯆꯤꯊꯤ ꯑꯁꯤ ꯑꯃꯨꯛ ꯄꯥꯊꯣꯛꯆꯔꯛꯀꯦ꯫
1: ꯅꯔꯥꯟ ꯀꯣꯟꯖꯤꯟ ꯃꯌꯥꯏ ꯂꯩꯀꯥꯏꯗꯒꯤ ꯊꯧꯅꯥꯎꯖꯝ ꯅꯤꯂꯀꯥꯟꯇꯅ ꯀꯔꯤ ꯀꯔꯤ ꯍꯥꯏꯕꯤꯔꯛꯄ ꯋꯥꯔꯣꯜ ꯇꯥꯁꯤꯃꯥꯂꯥ?
2: ꯏꯀꯥꯏ ꯈꯨꯝꯅꯖꯔꯤ, ꯊꯥꯒꯠꯆꯔꯤ꯫
1: ꯑꯗꯣꯝꯕꯨꯁꯨ ꯏꯀꯥꯏ ꯈꯨꯝꯅꯕ ꯎꯠꯆꯔꯤ, ꯑꯗꯣꯝꯒꯤ ꯀꯔꯤ ꯀꯔꯝꯕ ꯋꯥꯐꯝ ꯑꯣꯏꯔꯕꯅꯣ ꯆꯤꯡꯅꯗꯅ ꯇꯝꯕꯤꯌꯨ꯫
2: ꯅꯣꯡꯃ ꯏꯅꯥꯎ ꯑꯃꯅ ꯍꯥꯏ, ꯁꯉꯥꯏ ꯆꯦꯅꯦꯜꯗ ꯅꯨꯃꯤꯗꯥꯡ ꯄꯥꯎꯒꯤ ꯃꯃꯥꯡꯗ ꯊꯧꯔꯝ ꯄꯔꯦꯡ ꯂꯥꯎꯊꯣꯛꯄꯗ ꯅꯨꯃꯤꯗꯥꯡ ꯄꯨꯡ 9:00ꯗ ꯔꯦꯗꯤꯑꯣ ꯂꯤꯂꯥ ꯇꯥꯕꯤꯒꯅꯤ ꯍꯥꯏꯈ꯭ꯔꯒ ꯊꯥꯔꯛꯈꯤꯗꯦ꯫ ꯑꯩꯅ ꯑꯃꯨꯛ ꯍꯥꯏꯈꯤ, ꯅꯨꯃꯤꯗꯥꯡꯒꯤ ꯃꯃꯥꯡꯗ ꯀꯪꯂꯥ ꯆꯦꯅꯦꯜꯗ ꯍꯥꯏꯔꯝꯒꯅꯤ, ꯍꯥꯏꯈꯤꯗꯦ ꯍꯥꯏꯈꯤ꯫ ꯃꯗꯨ ꯑꯦꯅꯥꯎꯟꯁꯔꯒꯤ ꯑꯁꯣꯏꯕꯅꯤ, ꯃꯍꯥꯛꯅ ꯍꯥꯏ, ꯁꯣꯏꯐꯝ ꯊꯣꯛꯇꯦ, ꯊꯥꯔꯛꯇ꯭ꯔꯤꯗꯨꯗꯤ ꯑꯩꯍꯥꯛꯀ ꯅꯣꯛꯃꯤꯟꯅꯩ꯫
1: ꯏꯅꯥꯎ ꯑꯃꯒ ꯑꯗꯣꯝꯒ ꯅꯣꯡꯃ ꯁꯥꯟꯅꯈꯤꯕ ꯋꯥꯔꯤ ꯃꯇꯦꯛ ꯑꯃ ꯅꯤꯡꯁꯤꯡꯕꯤꯔꯛꯄꯁꯤ ꯋꯥꯔꯤꯒꯤ ꯑꯔꯣꯏꯕꯗ ꯃꯅꯤꯃꯥꯂꯥꯁꯨ ꯅꯣꯛꯐꯦꯠ ꯇꯧꯖꯩ꯫ ꯋꯥꯔꯤ ꯋꯥꯇꯥꯏ ꯑꯗꯨꯗ ꯃꯅꯤꯁꯨ ꯌꯥꯎꯔꯝꯕ ꯊꯣꯛꯂꯕꯗꯤ ꯃꯅꯤꯅ ꯁꯣꯏꯗꯅ ꯍꯥꯏꯔꯝꯒꯅꯤ, ꯀꯪꯂꯥ ꯆꯦꯅꯦꯜꯒꯤ ꯊꯧꯔꯝ ꯔꯤꯂꯦ ꯇꯧꯗꯨꯅ ꯁꯉꯥꯏ ꯆꯦꯅꯦꯜꯗ ꯊꯥꯕꯒꯤ ꯑꯅꯥꯎꯟꯁꯃꯦꯟ ꯑꯗꯨ ꯁꯉꯥꯏꯒꯤ ꯑꯣꯏꯔꯕꯣꯏ ꯅꯤꯡꯂꯨꯕ ꯑꯣꯏꯔꯝꯒꯅꯤ, ꯀꯔꯤ ꯍꯥꯏꯒꯦ ꯃꯥꯂꯥ?
2: ꯑꯆꯨꯝꯕꯅꯤ,
1: ꯅꯨꯃꯤꯗꯥꯡ ꯄꯨꯡ 9:00ꯗꯒꯤꯗꯤ ꯁꯉꯥꯏ ꯆꯦꯅꯦꯜꯗ ꯒꯨꯗ ꯏꯚꯤꯅꯤꯡ ꯃꯅꯤꯄꯨꯔ ꯑꯗꯨꯃꯛ ꯆꯠꯂꯅꯤ, ꯅꯤꯂꯀꯥꯟꯇꯅ ꯀꯔꯤ ꯀꯔꯤ ꯃꯈꯥ ꯇꯥꯕꯤꯔꯛꯄ ꯇꯥꯁꯤꯃꯥꯂꯥ?
2: ꯑꯥꯔꯇꯤꯁꯁꯤꯡꯅ ꯍꯩꯊꯣꯏ ꯁꯤꯡꯊꯣꯏꯅ ꯁꯥꯟꯅꯕ ꯌꯥꯏꯐꯤ ꯌꯨꯝꯕꯥꯜꯒ ꯃꯔꯤ ꯂꯩꯅꯕ ꯂꯤꯂꯥ ꯃꯆꯥ ꯑꯍꯩꯕꯝ ꯁꯥꯟꯇꯤꯀꯨꯃꯥꯔ ꯍꯥꯏꯅꯗꯤ ꯏꯕꯤꯔꯛꯑꯦ, ꯑꯗꯨꯕꯨ ꯑꯔꯤꯕꯝ ꯁꯥꯟꯇꯤꯀꯨꯃꯥꯔ ꯍꯥꯏꯒꯗꯕ ꯑꯣꯏꯔꯝꯒꯗꯕ ꯃꯥꯜꯂꯤ. ꯀꯂꯛꯄꯨ ꯄꯦꯜꯂꯤ ꯑꯃꯗꯤ ꯔꯦꯗꯤꯑꯣ ꯂꯤꯂꯥ ꯂꯩꯆꯤꯜ ꯂꯣ ꯄꯥꯏꯈ꯭ꯔꯣ ꯃꯇꯥꯡ ꯆꯥꯕ ꯌꯦꯡꯕꯤꯗꯨꯅ ꯑꯃꯨꯛꯇꯪ ꯊꯥꯕꯤꯔꯛꯎ ꯍꯥꯏꯕꯤꯔꯛꯄꯅꯤ.
1: ꯊꯧꯅꯥꯎꯖꯝ ꯅꯤꯂꯀꯥꯟꯇꯅ ꯄꯟꯕꯤꯔꯛꯂꯤꯕ ꯂꯤꯂꯥꯒꯤ ꯑꯏꯕꯁꯤ ꯑꯍꯩꯕꯝ ꯍꯥꯏꯅ ꯏꯕꯤꯔꯛꯏ, ꯃꯂꯥꯅꯁꯨ ꯇꯥꯛꯄꯤꯔꯤ, ꯑꯔꯤꯕꯝ ꯁꯥꯟꯇꯤꯀꯨꯃꯥꯔꯅ ꯏꯕ ꯌꯥꯏꯐ ꯌꯨꯝꯕꯥꯜꯒꯤ ꯂꯤꯂꯥ ꯃꯆꯥ ꯀꯂꯛꯄꯨ ꯄꯦꯜꯂꯤ ꯑꯃꯗꯤ ꯔꯦꯗꯤꯑꯣ ꯂꯤꯂꯥ ꯂꯩꯆꯤꯜ ꯂꯣ ꯄꯥꯏꯈ꯭ꯔꯣ ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ ꯂꯥꯏꯕ꯭ꯔꯦꯔꯤꯗ ꯇꯦꯛꯇ ꯀꯥꯏꯗꯅ ꯑꯗꯨꯃꯛ ꯂꯩꯖꯔꯤ, ꯗ꯭ꯔꯃꯥ ꯁꯦꯛꯁꯟꯗ ꯑꯗꯣꯝꯒꯤ ꯋꯥꯐꯝ ꯑꯁꯤ ꯄꯥꯎꯗꯝꯗꯨꯅ ꯂꯥꯟꯊꯣꯛꯄꯤꯅꯅꯕ ꯁꯣꯏꯗꯅ ꯅꯤꯡꯁꯤꯡꯖꯒꯦ꯫
2: ꯃꯊꯪꯗ ꯂꯧꯈꯠꯆꯔꯤꯕ ꯆꯤꯊꯤ ꯑꯁꯤ ꯏꯔꯣꯏ ꯁꯦꯝꯕꯗꯒꯤ ꯚꯨꯃꯤꯀꯥꯅ ꯊꯥꯕꯤꯔꯛꯄꯅꯤ꯫
1: ꯏꯔꯣꯏ ꯁꯦꯝꯕꯗꯒꯤ ꯚꯨꯃꯤꯀꯥꯒꯤ ꯋꯥꯔꯣꯜ ꯇꯥꯃꯤꯟꯅꯁꯤ꯫
2: ꯑꯀꯥꯁꯕꯥꯅꯤ ꯏꯝꯐꯥꯜꯗ ꯆꯤꯊꯤ ꯄꯥꯎꯈꯨꯝ ꯄꯨꯕꯤꯔꯤꯕ ꯃꯅꯤꯃꯥꯂꯥ ꯑꯅꯤꯃꯛꯄꯨ ꯏꯀꯥꯏ ꯈꯨꯝꯅꯕ ꯎꯠꯆꯔꯤ꯫
1: ꯑꯗꯣꯝꯕꯨꯁꯨ ꯃꯅꯤꯃꯥꯂꯥꯅ ꯏꯀꯥꯏ ꯈꯨꯝꯅꯕ ꯎꯠꯆꯔꯤ꯫
2: ꯃꯇꯝꯅ ꯑꯁꯨꯝ ꯍꯧꯈꯤꯕꯅ ꯏꯉꯥ ꯊꯥ ꯍꯥꯏꯕꯗꯨ ꯌꯧꯁꯤꯜꯂꯛꯂꯤ꯫ ꯂꯧꯃꯤ ꯑꯩꯈꯣꯏꯒꯤꯗꯤ ꯏꯈꯧ ꯂꯥꯡꯅ ꯉꯥꯏꯖꯔꯤꯕ ꯊꯥ ꯍꯥꯏꯕꯗꯨꯅꯤ, ꯀꯨꯝꯒꯤ ꯅꯣꯡꯁꯨ ꯇꯥꯔꯛꯂꯒꯅꯤ, ꯂꯧꯕꯨꯛ ꯂꯝꯍꯥꯡ ꯄꯨꯝꯅꯃꯛ ꯐ꯭ꯔꯣꯁꯟ ꯀꯣꯕꯣꯇꯥ ꯃꯈꯣꯜꯅ ꯄꯨꯝꯅꯤꯟ ꯅꯤꯜꯂꯔꯅꯤ, ꯀꯌꯥꯗ ꯍꯔꯥꯎ ꯃꯊꯣꯏ ꯀꯥꯖꯔꯤꯕ ꯊꯥꯅꯤꯗꯣ! ꯇꯥꯝꯅꯥ ꯀꯧꯕꯤ ꯆꯦꯛꯂꯥꯁꯨ ꯆꯤꯡꯒꯤ ꯅꯥꯄꯣꯝꯗ ꯂꯣꯠꯇꯨꯅ ꯏꯉꯥ ꯊꯥꯕꯨ ꯁꯩꯊꯥꯔꯗꯨꯅ ꯅꯨꯡꯁꯤꯅ ꯈꯣꯡꯂꯤꯗꯣ! ꯑꯗꯨꯒ ꯍꯔꯤ ꯅꯣꯡꯅꯥꯡ ꯀꯧꯕꯤ ꯃꯍꯥꯛꯁꯨ ꯑꯋꯥꯡꯕ ꯄꯥꯃꯦꯜꯗ ꯇꯣꯡꯗꯨꯅ ꯍꯔꯤ ꯍꯔꯤ ꯈꯣꯡꯂꯗꯨꯅ ꯏꯉꯥ ꯊꯥꯕꯨ ꯁꯩꯊꯥꯔꯤ꯫ ꯃꯊꯛꯀꯤ ꯋꯥꯔꯦꯡ ꯑꯁꯤꯒ ꯃꯔꯤ ꯂꯩꯅꯅ ꯍꯧꯈꯤꯕ ꯃꯦꯒꯤ ꯇꯥꯡ 17 ꯑꯌꯨꯛꯀꯤ ꯄꯨꯡ 7 ꯇꯥꯕ ꯃꯇꯝꯗ ꯁꯟꯗꯣꯛꯄꯤꯈꯤꯕ ꯊꯧꯔꯝ ꯉꯁꯤꯅ ꯍꯌꯦꯡꯒꯤꯗꯃꯛ ꯍꯥꯏꯔꯤꯕ ꯁꯛꯇꯝ ꯀ꯭ꯋꯥꯛ ꯑꯃꯁꯨꯡ ꯀꯣꯀꯤꯜ, ꯑꯏꯕ ꯈꯥꯏꯗꯦꯝ ꯁꯃꯨꯍꯧ, ꯄꯨꯊꯣꯛꯄ ꯅꯣꯡꯊꯣꯝꯕꯝ ꯔꯣꯃꯥ, ꯍꯥꯏꯔꯤꯕ ꯊꯧꯔꯝ ꯑꯁꯤ ꯇꯥꯖꯕꯗ ꯌꯥꯝꯅꯁꯨ ꯅꯨꯡꯉꯥꯏ ꯑꯗꯨꯒ ꯌꯥꯝꯅꯁꯨ ꯐꯖꯕ ꯊꯧꯔꯝ ꯄꯔꯦꯡ ꯑꯃꯅꯤ ꯍꯥꯏꯖꯔꯤ꯫
1: ꯚꯨꯃꯤꯀꯥꯒꯤ

0: 나하로기 콘절 타우람 따비리 바쁨나막부 따람나 옥체리 크름체리 나시기 타우람다 보드나 락체리 마땀기 이빵 타우람마시다 탐체리 이뱀할 ISK Biology and Environment K Assistant Faculty Oina Taupubiriba Pusham Feroz Khan Ga Unadana Wariwatai Saba Unadana Wariwatai Sanajaribi Chaplina Maisna Ahan Bamakta Da Ozabu Ngasiki Akhoi Ki Thauram Matam Ki E Pao Asida Taram Nok Cheri
1: Khurum Jari
0: Ozabu Akhoi Ki Hau Ki Ba Me Tarama Pa Leba Po Pundu Mita Sida Azerbaijan Da Leba Baku Da Pangto Ki Ba Akhoi Ki World Urban Forum Da UN Habitat na World Crisis Report English singani kuntaru release tau kibase masida hairibase malem sida leiriba khoi gi mi masing haibatar ko population na se around 40% mukti chadani fu mukti housing crisis se adumak to e amadi khoi gi price to income ratio ase English singani tara da mapal dasmik ohm lem batigi English singani kunhum doida tara ma thoi dasmik ani hengat kibadu ga south amadi central asia da india phoba yauna khoi gi 16.8 hengalak pa sina chingba ma ma thengnare haina hindustan Times ki report amana hairi waza maski matang da ahan meda khasang thambiyo
1: yam phajaba wahang ne masi achumba ne azerbaijan ge baku da pangthokiba da hai ge bagi world ge matungina 40% of the world population se yum saba ma dilai ge samasya se adam mayok nare around 3.4 billion ni masi patho matam da masi ge maram de kaino matam da prithibi da le miyam ji aya mana arwan ge region da hoise hongdinge aduga rural da na hing ba da wa bhai ba du oi aduga income ge difference lakpa mana tanjari ba paisa se masi ge 30% se yum saba sinara pa ಅದಕ್ಕೆ ಪೃಥ್ವಿಗೆ ಲಾಯಬ ಎನ್ವೈರನ್ಮೆಂಟ್ ಗೆ ಅಹೋಂಬ ಕ್ಲೈಮೇಟ್ ಗೆ ಅಹೋಂಬ ಕೆಯಸೆ ಮಸಿಸಿ ಅಖೋಗಿ ಗಾಕ್ಥೋಪ ರೆಜಿಲಿಯನ್ ಒಯ್ಬ ಯುಮ ಮ ಸಾನಬ ಹೊತ್ನಮ ಮತಂದ ಪೈಸಾ ಮೈ ಮೈನ ತಾಂಜರೆ ಪೈಸಾಸೆ ಮಸಿ ಥಾಜಿನ್ ಬಂಗಾ ಮಕ್ತಬ ಅದುನ ಮರಮರ ಕಾಂತ ಮಸಿಗೆ ಹೌಸಿಂಗ್ ಗೆ ಕ್ರೈಸಿಸ್ ಸಿ ಲಾಕ್ ಪನಿನ ಐ ಥಮ್ಜಗಿ ಅದುಗೆ ಇಂಡಿಯಾದ ಯೆಂಗಬ ಮತಂದ ಅಖೋಗಿ ಮುಂಬೈ ಮದಿ ದಿಲ್ಲಿದ ಮೀಸೆ ರೂರಲ್ ಅರ್ಬನ್ ಮೈಗ್ರೇಷನ್ ಸಿ ಯಾಮ ಹೆಲಕ್ ಪನ ಮರಮರ ಕಂದ ಕ್ರೌಡೆಡ್ ಒಯ್ರಪಸೆ ಮಸ್ದ ರೆಂಟಲ್ ಗೆ ಒಯ್ಬ ಚಾರ್ಜ್ ಹೆಂಗಲಪ ಹಿಂಗ ಮದ ದರ್ಕಾರ್ ಒಯ್ಬ ಪುಶಿಸಿ ಮಸಿ ಮಮನ್ ತಾಖಲಕ್ ಪನ ಮರಮರ ಗ ಮಾನ ಮಾನ ಯುಮ ಮ ಸಾಜರ ಗ ಲೈಬ ಹೈಬಸೆ ಮಸ್ದ ಮಾನ ತಾಂಜರೆ ಪೈಸಾ ದೊ ಮದನ ಎಫರ್ಟ್ ಟು ವಸಿಂಗ ಮಕ್ತಿಸ್ ಮಸಿನ ಮರಮರ ಕಂದ ಹೈರೆಬ ಅಖೋಗಿ ಪೃಥ್ವಿ ಹೆಸದ ಲೈರಿಬ ಮೀಸೆ ಅಯಾಮನ ಲೈನ ಪೈಸಾ ಪೈ ಹೈಬದಿನತೆ ಅದನ ಲೈರಿಬ ಅರೌಂಡ್ 6 billion 7 billion yani masida around 4 billion mukse masi pisha paiba oidaba middle income family amadi low income family oibana maramara kanda masi housing crisis lakpune itham sake
0: adu asa akhoi ge exam point of view da haizabata re ko masi ge matang sida kamaina akhoi na yeng ba yai adu ga wahang sing se kamaina nai na ba yai haibung matang da sam
1: masi mains ge points of view da haitara gati masi da khoi lakpase kamaina lakane madam da lairiba problems kamaina solve taw gada ge government masi ge damakta kari karam strategy paikala kanda income lai ದವ ಮೀಸಿಂಗ್ ಸಮ ಕೊಯಿದಂ ದೆ ಇನ್ಕಮ್ ಜನರೇಟ್ ತೌರಗ ಯುಮ್ ಅಮ ಸಾನಬದ ಮಕ್ತ ಐಕೈ ಫಜಬ ಯುಮ್ ಅಮ ಅಫೋರ್ಡೇಬಲ್ ಅಬ ಯುಮ್ ಅಮ ಸಾನಬದ ಮಕ್ತ ಕರಿ ಥಬಕ್ ಪೈಖತ್ ಕದಗಿ
0: ಮಖಾತಾರ್ ಪದ ಉಸಾ ಬೈಜಿಂಗ್ ಗೆ ಸಮಿತ ಯುಎಸ್ ಗೆ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅಮದಿ ಚೈನಾ ಗೆ ಪ್ರೆಸಿಡೆಂಟ್ ಜಿ ಜಿನ್ ಪಿಂಗ್ ಅನಿನಾ ಕೊಯಿ ಸ್ಟ್ರಾಟಜಿಕ್ ಸ್ಟೆಬಿಲಿಟಿ ಅಮ ಲೈನನಬ ಗೆ ದಮಕ್ತ ಅಮಗ ಅಮಗ ಮತೆಂಗ್ ಪಂಗನಗನಿ ಹೈಬಗಿ ಯಾನಬ ಅಮ ಪುರಕಿಬ ಅಸೆ ಮಸಿಗೆ ಮತಾಂಗ್ ದ ಅಖೋಯಿ ಗೆ ಟೊಂಗಾನ್ ಟೊಂಗಾನ್ ಬ ಮೈಕೈ ದ ಅದುಮ ಯೆಂಗ ಬ ಯಾಯ ಹೈನ ಥಮ್ಸಿಗೆ ಉಸಾ ಹೈಬದಿ ಸಿಗಿ ಸಮಿತ ಅಸಿನಾ ಮಲೆಂ ಪ್ರಿಥಿಯ ಸಿದ ಅನೌಬ ವಹಂಗ ಕಯಾ ಅಮ ಅದುಮ ಖಂಗನರಕ ಎ ಉಸಾ ಅಖೋಯಿ ಯುಎಸ್ ಅಮದಿ ಚೈನಾ ಅನಿಗೆ ಮರಕ್ತ ಲೈಬ strategic stability se masina competition leiriba koi us amadi china ani sigi marakta yengthina ba leiriba se masi se phala kadra natragana yengthina ba singa sibuk kupshan ki gadra haibana chingba hangke amasu hangnara i oza do masi gi matang sida su oza gi oiba moi khara thambiram
1: moi gi handa ke summit se stalemate summit 2026 haraga su khangna bane masi yamna maroi ba summit amne ಹೈರಿಬ ಸೂಪರ್ ಪವರ್ ಅನಿ ಈಸ್ಟರ್ನ್ ಸೈಡ್ ಲೈರಿಬ ಅಮದಿ ವೆಸ್ಟರ್ನ್ ಸೈಡ್ ಲೈರಿಬ ಭೇತೋ ಪವರ್ ಪಾಯಿಬ ಸೂಪರ್ ಪವರ್ ಕಂಟ್ರಿ ಅನಿನ ಉನರಕ್ಪಸೆ ಚಹಿ ಮಾಪನ್ ಗೆ ಮತುಂಗ್ ದನೆ ಮಸಿ ಉನರಿಬಸೆ ಅದು ಮಸಿ ಯಾಮ್ ಥಿನ ಮರು ಒಯ್ ಕಂಟ್ರಿ ಅನಿ ಸೆ ಕತಂಗ್ ಇನ ತನ ಅತೊ ಅತೊ ಪ ಸಮ್ನ ಹಬದ ಕೊಯ್ ಗೆ ಇಂಡಿಯಾ ಬೋಯರೊ ನಟ್ರಗ ಅತೊ ಪ ರಷ್ಯಾ ದ ಬೋಯಬ ಮಸಿ ಪವರ್ ಗೆ ಒಯ್ಬ ಸೇನ್ ಸಮ ಲಾಕನಿ ಹೆಬದೊ ಮದುನೆ ಅದನ ಮಸಿದ ಲಾಕ್ಚನಿಂಗ್ ಬದಿ ಅಫಬಾಮ ಫತಬ ಅಮನಿ ಲಾಯಿಸೆ ಕರಮ ಹೈನನ ಹೈಬ ಮತಂದ ಚೈನಾಗ ಯುಎಸ್ಎ ಕೆಸೆ ಅನಿಸನೆ ಯಾನಕಿಬ ಮತಂದ ಇಂಡಿಯಾದ ಅಸ್ವೈಬ ಕರಿ ಲಾಕನೆ ರಷ್ಯಾದ ಕರಮ ಅಸ್ವೈಬ ಲಾಕನೆ ಅದು ಮಬಾನಿ ಯಾನರಗನ ಕರಿ ಕರಿ ಕರಂಬ ಹಿರಂದ ಯಾನರೇಬಗಿ ಹೈಬದುನೆ ಅದು ಯುಎಸ್ ನ ಹಾರೆ ಚೈನಾನ ದಿಲ್ ತೊರಗ ಹೊಜಿಕ್ ಲೇರಿಬ ಇರಾನ್ ಇಸ್ರೇಲ್ ಕನ್ಫ್ಲಿಕ್ ನ ಮರಮರಕಂದ ಸ್ಟ್ರೇಟ್ ಆಫ್ ಹರ್ಮುಸ್ ದ ಥಿಂಗ್ ಇಸೆ ಮಸಿ ಓಪನ್ ತೌ ಹೈಬನೆ ಅದು ಮಸಿಗೆ ಮತಾಂಗ ದ ಚೈನಾನ ಥೊಯೋಂಗ್ ನ ಮಸಿ ಡಿಪ್ಲಿ ಲೌದ್ರಗ ಅಖೋಗಿ ꯃꯣꯏꯅ ꯌꯥꯕ ꯅꯠꯇꯦ, ꯃꯁꯤ ꯇꯧꯈꯤꯕ ꯇꯥꯔꯒꯗꯤ ꯍꯦꯟꯅ ꯀꯟꯐ꯭ꯂꯤꯛ ꯆꯥꯎꯊꯣꯔꯛꯀꯅꯤ. ꯑꯗꯨ ꯌꯨ ꯑꯦꯁꯅ ꯍꯥꯏ ꯅꯣꯏꯅ ꯃꯔꯝ ꯑꯣꯏꯔꯒ ꯃꯦꯗꯤꯌꯦꯠ ꯇꯧꯔꯀꯥꯟꯗ ꯏꯔꯥꯟꯁꯦ ꯅ꯭ꯌꯨꯀ꯭ꯂꯤꯌꯔ ꯄꯥꯋꯔ ꯑꯣꯏꯍꯟꯕ ꯌꯥꯗꯦ, ꯅꯣꯏꯅ ꯋꯥ ꯉꯥꯡꯒꯗꯕꯅꯤ ꯍꯥꯏ ꯃꯁꯤꯗ ꯍꯦꯛ ꯌꯥꯈꯤꯕ ꯃꯇꯝꯗ ꯑꯩꯈꯣꯏ ꯆꯥꯏꯅꯥꯁꯦ ꯌꯨ ꯑꯦꯁꯅ ꯃꯅꯥ ꯂꯩꯔꯦ ꯁꯤꯖꯤꯟꯅꯕ ꯌꯥꯕꯅꯤ ꯍꯥꯏꯕ ꯋꯥꯈꯜꯂꯣꯟ ꯑꯃ ꯆꯦꯜꯂꯦꯕ ꯆꯥꯏꯅꯥꯗ. ꯑꯗꯨꯅ ꯃꯁꯤ ꯑꯩꯈꯣꯏꯅ ꯌꯥꯕ ꯉꯝꯃꯣꯏ ꯍꯥꯏꯕꯗꯤ ꯃꯁꯤꯗ ꯀꯟꯐ꯭ꯂꯤꯛ ꯅꯝꯕꯔ ꯋꯥꯟ. ꯑꯗꯨꯒ ꯑꯃꯅ ꯀꯔꯤꯅꯣ ꯍꯥꯏꯕ ꯃꯇꯝꯗ ꯑꯩꯈꯣꯏꯒꯤ ꯇꯥꯏꯋꯥꯟꯁꯦ ꯃꯁꯤ ꯆꯥꯏꯅꯥꯒꯤ ꯏꯟꯇꯤꯒ꯭ꯔꯦꯜ ꯄꯥꯠꯅꯤ ꯍꯥꯏꯕꯁꯦ ꯍꯥꯟꯅꯗꯒꯤ ꯍꯧꯅ ꯂꯥꯛꯂꯕꯅꯤ. ꯑꯗꯨꯒ ꯑꯃꯅ ꯁꯥꯎꯠ ꯆꯥꯏꯅꯥ ꯁꯤꯁꯦ ꯃꯁꯤꯁꯤꯒꯤ ꯃꯐꯝꯁꯤꯗ ꯑꯩꯈꯣꯏꯒꯤ ꯆꯥꯏꯅꯥꯅ ꯍꯧꯖꯤꯛ ꯄꯥꯏꯔꯒ ꯑꯗꯨꯝ ꯂꯩꯔꯕꯅꯤ. ꯋꯦꯁꯇꯔꯟ ꯀꯟꯇ꯭ꯔꯤꯗꯒꯤ ꯄꯨꯔꯛꯏꯕ ꯅꯠꯇ꯭ꯔꯒꯅ ꯃꯤꯗꯜ ꯏꯁꯇꯒꯤ ꯄꯨꯔꯛꯏꯕ ꯄꯣꯠ ꯈꯨꯗꯤꯡꯃꯛꯁꯦ ꯃꯁꯤ ꯄꯨꯔ ꯆꯠꯂꯒ ꯄꯦꯁꯤꯐꯤꯛ ꯑꯣꯁꯤꯌꯟꯂꯣꯝꯗ ꯄꯨꯔꯛꯄ ꯃꯇꯝꯗ ꯆꯥꯏꯅꯥꯅ ꯂꯣꯏꯅ ꯀꯟꯇ꯭ꯔꯣꯜ ꯇꯧꯏ. ꯑꯗꯨꯅ ꯃꯁꯤꯁꯤꯗ ꯇꯥꯏꯋꯥꯟꯁꯦ ꯃꯁꯤ ꯌꯥꯝ ꯊꯤꯅ ꯃꯔꯨꯑꯣꯏꯕ ꯃꯐꯝ ꯑꯃꯅꯤ. ꯃꯔꯝꯗꯤ ꯀꯩꯒꯤꯅꯣ ꯍꯥꯏꯕꯗ ꯇꯥꯏꯋꯥꯟꯁꯦ ꯌꯨ ꯑꯦꯁꯀꯤ ꯏꯟꯐ꯭ꯂꯨꯌꯦꯟꯁ ꯆꯪꯕꯅ ꯃꯔꯝ ꯑꯣꯏꯔꯒ ꯇꯥꯏꯋꯥꯟꯁꯦ ꯃꯁꯤꯁꯤꯗ ꯑꯩꯈꯣꯏꯒꯤ ꯌꯨ ꯑꯦꯁꯀꯤ ꯃꯥꯒꯤ ꯋꯥꯔꯁꯤꯞ ꯊꯝꯕ ꯌꯥꯏ ꯑꯃ ꯊꯝꯕ ꯌꯥꯏ. ꯑꯗꯨ ꯇꯥꯔꯗꯤ ꯆꯥꯏꯅꯥꯒꯤ ꯑꯔꯣꯟ ꯑꯊꯨꯞ ꯂꯣꯏꯅ ꯈꯪꯈꯤꯒꯅꯤ. ꯑꯗꯨꯅ ꯃꯔꯝ ꯑꯣꯏꯔꯒ ꯆꯥꯏꯅꯥꯅ ꯃꯁꯤꯒꯤ ꯃꯇꯥꯡꯗꯗꯤ ꯀꯝꯄ꯭ꯔꯣꯃꯥꯏꯁ ꯑꯃꯠꯇ ꯇꯧꯔꯣꯏ. ꯍꯦꯛ ꯍꯧꯔꯛꯄꯗꯗꯤ ꯂꯥꯟꯖꯥꯎ ꯊꯣꯛꯀꯅꯤ ꯍꯥꯏꯕꯁꯤ ꯆꯥꯏꯅꯥꯒꯤ ꯌꯥꯝ ꯆꯥꯎꯔꯕ ꯋꯥꯅꯤꯡꯅꯦ ꯑꯗꯨꯒꯤ ꯁꯃꯤꯠꯁꯤ ꯑꯗꯨꯝ ꯄꯤꯔꯤꯕꯁꯦ. ꯑꯗꯨꯒ ꯀꯥꯟꯅꯕꯗ ꯎꯔꯕ ꯇꯥꯔꯒꯗꯤ ꯀꯔꯤ ꯀꯔꯤꯅꯣ ꯍꯥꯏꯕ ꯃꯇꯝꯗ ꯆꯥꯏꯅꯥꯅ ꯌꯨ ꯑꯦꯁꯇ ꯍꯥꯏꯕꯁꯦ ꯆꯍꯤ ꯑꯍꯨꯝꯒꯤ ꯃꯣꯏꯁꯦ ꯁꯥꯏꯟ ꯇꯧꯅꯤꯀꯣ. ꯆꯍꯤ ꯑꯍꯨꯝ ꯁꯥꯏꯟ ꯇꯧꯅꯕꯁꯤꯗ ꯆꯍꯤ ꯑꯃꯗ ꯌꯨ ꯑꯦꯁ ꯕꯤꯂꯤꯌꯟ ꯗꯣꯂꯔ ꯇꯔꯥꯇꯔꯦꯠ ꯇꯔꯥꯇꯔꯦꯠꯀꯤ ꯆꯥꯡꯗ ꯃꯣꯏꯅ ꯄꯣꯠ ꯆꯩꯁꯦ ꯂꯩꯊꯣꯛ ꯂꯩꯁꯤꯟ ꯇ꯭ꯔꯦꯗꯀꯤ ꯗꯤꯜ ꯇꯧꯅꯤ. ꯑꯗ ꯑꯍꯥꯟꯕꯃꯛꯇ ꯃꯣꯏꯅ 200 ꯕꯣꯌꯤꯡ ꯄꯤꯕꯤꯔꯣ, ꯑꯗꯨꯒ ꯌꯨ ꯑꯦꯁꯅ ꯑꯃꯨꯛ ꯍꯥꯏ. ꯑꯗꯨ ꯇꯥꯔꯗꯤ ꯑꯩꯈꯣꯏꯒꯤ ꯑꯦꯟꯕꯤꯗꯤꯌꯥ ꯍꯥꯏꯔꯤꯕ ꯑꯗꯨꯒꯨꯝꯕ ꯑꯥꯔꯇꯤꯐꯤꯁꯤꯌꯦꯜ ꯏꯟꯇꯦꯂꯤꯖꯦꯟꯁꯇ ꯌꯥꯝ ꯃꯔꯨꯑꯣꯏꯕ ꯍꯥꯏꯇꯥꯔꯦꯀꯣ. ꯁꯤꯒꯤ ꯇꯦꯛꯅꯣꯂꯣꯖꯤꯒꯤ ꯐꯤꯜꯁꯦ ꯗꯔꯀꯥꯔ ꯆꯤꯞꯁꯦ ꯃꯁꯤ ꯌꯨ ꯑꯦꯁꯀꯤ ꯇꯦꯟ ꯐꯥꯔꯝꯅ ꯂꯩꯕꯤꯌꯨ ꯍꯥꯏꯕꯗꯨꯅꯦꯕ. ꯃꯗꯨꯁꯨ ꯌꯥꯔꯦ. ꯃꯁꯤꯗ ꯂꯥꯛꯆꯤꯟꯅꯤꯡꯕꯗꯤ ꯀꯩꯅꯣ, ꯃꯣꯏꯒꯤ ꯇ꯭ꯔꯦꯗ ꯗꯤꯜꯁꯨ ꯌꯥꯔꯦ, ꯑꯃ ꯑꯇꯣꯞ ꯑꯇꯣꯞꯄꯁꯨ ꯌꯥꯔꯦ. ꯇꯧꯕꯇꯕꯨ ꯉꯁꯥꯏꯒꯤ ꯇꯥꯏꯋꯥꯟꯒꯤꯗ ꯀꯝꯄ꯭ꯔꯣꯃꯥꯏꯁ ꯇꯧꯔꯣꯏ, ꯑꯗꯨꯒ ꯁ꯭ꯇ꯭ꯔꯦꯠ ꯑꯣꯕ ꯍꯃꯨꯁ ꯍꯪꯍꯟꯕ ꯍꯥꯏꯕꯁꯦ ꯑꯩꯒꯤꯗ ꯉꯝꯗꯦ ꯍꯥꯡꯕꯁꯨ ꯌꯥꯔꯣꯏ ꯍꯥꯏꯕꯁꯤꯅꯦꯕ. ꯀꯩꯒꯤꯅꯣꯗ ꯄꯋꯥꯔ ꯁꯤꯐ ꯂꯥꯛꯀꯗꯧꯔꯦ ꯃꯁꯤꯅ ꯃꯔꯝ ꯑꯣꯏꯔꯀꯥꯟꯗ. ꯑꯗꯨꯒ ꯃꯁꯤꯗ ꯏꯝꯄꯦꯛꯁꯦ ꯀꯃꯥꯏꯅ ꯌꯦꯡꯕ ꯌꯥꯕ ꯃꯇꯝꯗ ꯏꯟꯗꯤꯌꯥꯗꯅꯦꯕ ꯂꯩꯔꯤꯁꯦ. ꯀꯔꯤꯒꯨꯝꯕꯁꯤꯡ ꯅꯣꯔꯃꯦꯂꯥꯏꯁ ꯇꯧꯈꯤꯕ ꯇꯥꯔꯕ, ꯑꯗꯨ ꯏꯟꯗꯤꯌꯥꯅ ꯄ꯭ꯂꯥꯟ ꯇꯧꯔꯕ ꯏꯟꯗꯣ ꯄꯦꯁꯤꯐꯤꯛ ꯑꯣꯁꯤꯌꯟ ꯔꯤꯖꯟꯁꯤꯗ ꯏꯟꯗꯤꯌꯥꯅ ꯃꯥꯒꯤ ꯁ꯭ꯇ꯭ꯔꯦꯇꯦꯖꯤ ꯑꯃ ꯊꯝꯃꯒ ꯃꯣꯏꯒꯤ ꯄꯋꯥꯔꯁꯦ ꯍꯦꯟꯒꯠꯅꯕ ꯍꯣꯠꯅꯕꯁꯦ ꯌꯨ ꯑꯦꯁꯀ ꯆꯥꯏꯅꯥꯒ ꯅ꯭ꯌꯨꯇ꯭ꯔꯦꯂꯥꯏꯁ ꯇꯧꯈꯤ ꯇꯥꯔꯒꯗꯤ ꯃꯁꯤ ꯉꯝꯃꯔꯣꯏ. ꯑꯃꯅ ꯂꯥꯏꯟ ꯑꯣꯐ ꯑꯦꯛꯆꯨꯋꯦꯜ ꯀꯟꯇ꯭ꯔꯣꯜ ꯍꯧꯖꯤꯛ ꯂꯩꯔꯤꯕ ꯏꯁꯨ ꯂꯩꯔꯤꯕ ꯑꯛꯁꯥꯏ ꯆꯦꯟꯒꯤ ꯃꯐꯝꯗꯕꯨ ꯑꯣꯏꯔꯣ, ꯑꯗꯨꯒ ꯑꯔꯨꯅꯥꯆꯜꯁꯦ ꯍꯧꯖꯤꯛ ꯆꯥꯏꯅꯥꯅ ꯍꯧꯖꯤꯛꯁꯨ ꯑꯗꯨꯝ ꯃꯣꯏꯒꯤ ꯏꯟꯇꯤꯒ꯭ꯔꯦꯜ ꯄꯥꯠꯅꯤ ꯍꯥꯏꯅ ꯀ꯭ꯂꯦꯝ ꯇꯧꯔꯤꯕꯅꯤ. ꯑꯗꯨ ꯃꯁꯤ ꯁꯣꯂꯨꯁꯟ ꯄꯨꯔꯛꯅꯕ ꯍꯣꯠꯅꯕ ꯃꯇꯝꯗ ꯁꯨꯡꯌꯥ ꯌꯥꯔꯔꯣꯏ. ꯌꯨ ꯑꯦꯁ ꯁꯨꯄꯔ ꯄꯥꯋꯔ ꯄꯥꯏꯕꯅꯤ, ꯑꯗꯨꯅ ꯏꯟꯗꯤꯌꯥꯅ ꯌꯨ ꯑꯦꯁꯇ ꯍꯥꯏꯖꯔꯀꯥꯟꯗ ꯆꯥꯏꯅꯥꯒꯤ ꯏꯁꯨꯁꯦ ꯂꯣꯏꯁꯤꯟꯅꯕ ꯍꯣꯠꯅꯍꯟꯕ ꯃꯇꯝꯗ ꯌꯨ ꯑꯦꯁꯅ ꯇꯥꯔꯛꯑꯔꯣꯏ ꯍꯥꯏꯕꯁꯦ ꯏꯟꯗꯤꯌꯥꯒꯤ ꯑꯀꯤꯕꯅꯦ ꯃꯁꯦ. ꯑꯗꯨꯒ ꯑꯇꯣꯞꯄ ꯑꯃꯅ ꯏꯟꯗꯤꯌꯥꯁꯦ ꯍꯧꯖꯤꯛꯇꯤ ꯀꯃꯥꯏꯅ ꯈꯜꯂꯦ ꯍꯥꯏꯕ ꯃꯇꯝꯗ ꯃꯣꯏꯅ ꯌꯥꯅꯈꯤꯕ ꯇꯥꯔꯗꯤ ꯌꯨ ꯑꯦꯁꯇ ꯗꯤꯄꯦꯟ ꯇꯧꯕꯁꯦ ꯑꯩꯈꯣꯏ ꯇꯧꯕ ꯌꯥꯗ꯭ꯔꯦ. ꯏꯟꯗꯤꯄꯦꯟꯗꯦꯟ ꯑꯣꯏꯅ ꯋꯥꯛ ꯇꯧꯔꯒ ꯔꯁꯤꯌꯥꯗ ꯑꯩꯈꯣꯏꯁꯦ ꯔꯁꯤꯌꯥꯒ ꯀꯣꯑꯣꯔꯗꯤꯅꯦꯠ ꯇꯧꯔꯀꯥꯟꯗ ꯍꯤꯔꯝ ꯈꯨꯗꯤꯡꯃꯛꯇ ꯔꯁꯤꯌꯥꯒ ꯃꯥꯟꯅꯔꯒ ꯊꯕꯛ ꯇꯧꯕꯗ ꯏꯟꯗꯤꯌꯥꯁꯦ ꯇꯣꯉꯥꯟ ꯇꯥꯔꯀꯥꯟꯗ ꯏꯟꯗꯤꯌꯥꯁꯦ ꯑꯗꯨꯛꯀꯤ ꯃꯇꯤꯛ ꯁꯣꯊꯍꯧꯔꯅꯤ, ꯃꯥꯔꯖꯤꯅꯦꯂꯥꯏꯁ ꯇꯧꯔꯅꯤ. ꯑꯗꯨꯒ ꯑꯇꯣꯞꯄ ꯑꯃꯅ ꯀ꯭ꯋꯥꯗ ꯍꯥꯏꯕ ꯃꯣꯏꯒꯤ ꯃꯤꯅꯤ ꯐꯣꯔꯝ ꯑꯃ ꯂꯩꯕꯁꯦ ꯌꯨ ꯑꯦꯁꯁꯦ ꯏꯟꯗꯤꯌꯥ ꯕ꯭ꯔꯥꯖꯤꯜ ꯑꯃꯗꯤ ꯑꯁꯇ꯭ꯔꯦꯂꯤꯌꯥꯒꯤ ꯃꯁꯤꯒꯤ ꯐꯣꯔꯝꯁꯦ ꯃꯁꯤꯁꯦ ꯄꯨꯈꯠꯂꯛꯏꯕ ꯏꯁꯨ ꯈꯨꯗꯤꯡꯃꯛ ꯄ꯭ꯔꯤꯊꯤꯕꯤꯒꯤ ꯖꯤꯑꯣꯄꯣꯂꯤꯇꯤꯀꯦꯜ ꯏꯁꯨꯗ ꯇ꯭ꯔꯦꯗꯀꯤ ꯑꯣꯏꯕꯗ ꯄꯨꯈꯠꯂꯛꯏꯁꯦ ꯃꯁꯤꯁꯨ ꯃꯥꯔꯖꯤꯅꯦꯂꯥꯏꯁ ꯇꯧꯔꯒ ꯏꯟꯗꯤꯌꯥꯁꯦ ꯇꯨꯡꯗ ꯏꯟꯊꯔꯝꯃꯅꯤ ꯍꯥꯏꯕꯒꯤ ꯏꯟꯗꯤꯌꯥꯗ ꯑꯀꯤꯕ ꯄꯣꯛꯑꯦꯕ ꯃꯁꯦ.
2: ꯃꯇꯥꯡꯁꯤꯗꯁꯨ ꯀꯝꯄꯤꯇꯤꯇꯤꯚ ꯑꯦꯛꯖꯥꯝ ꯊꯥꯔꯤꯕ ꯃꯌꯥꯝ ꯑꯁꯦ ꯃꯈꯣꯏꯅ ꯍꯣꯠꯅꯖꯕ ꯌꯥꯕꯁꯦ ꯀꯗꯥꯏ ꯃꯄꯥꯗ ꯍꯣꯠꯅꯖꯕ ꯌꯥꯒꯅꯤ ꯍꯥꯏꯕꯒꯤ ꯃꯇꯥꯡ ꯊꯝꯕꯤꯌꯨ.
1: ꯏꯝꯄꯦꯛꯁꯦ ꯍꯥꯏꯗꯤ ꯌꯨ ꯑꯦꯁ ꯑꯦ ꯆꯥꯏꯅꯥꯒꯤ 2026ꯗ ꯎꯅꯕꯁꯦ ꯃꯁꯤꯗ ꯏꯟꯗꯤꯌꯥꯗ ꯀꯔꯤ ꯀꯔꯤ ꯏꯝꯄꯦꯛ ꯂꯥꯛꯀꯗꯒꯦ ꯍꯥꯏꯕꯁꯦ ꯄ꯭ꯔꯤꯂꯤꯝꯁꯇꯗꯤ ꯊꯣꯏꯗꯣꯛꯅ ꯃꯁꯤꯗꯒꯤ ꯀ꯭ꯋꯦꯁꯟ ꯂꯥꯛꯅꯤꯡꯉꯥꯏꯗꯤ ꯂꯩꯇꯦ. ꯇꯧꯗꯕ ꯃꯦꯟꯁꯀꯤ ꯄꯔꯁꯄꯦꯛꯇꯤꯚꯇꯗꯤ ꯉꯁꯥꯏꯒꯤ ꯂꯥꯛꯏꯕ ꯑꯛꯁꯥꯏ ꯆꯦꯟꯒꯤ ꯋꯥꯐꯝ ꯂꯥꯏꯟ ꯑꯣꯐ ꯑꯦꯛꯆꯨꯋꯦꯜ ꯀꯟꯇ꯭ꯔꯣꯜꯒꯤ ꯄ꯭ꯔꯤꯂꯤꯝꯁꯇ ꯂꯥꯛꯄ ꯌꯥꯕꯁꯦꯀꯣ. ꯑꯗꯨ ꯏꯟꯗꯣ ꯄꯦꯁꯤꯐꯤꯛ ꯔꯤꯖꯟꯗ ꯉꯁꯥꯏꯒꯤ ꯇꯥꯏꯋꯥꯟꯒꯤ ꯏꯁꯨ ꯃꯥꯒꯤ ꯑꯃꯅ ꯁꯥꯎꯠ ꯆꯥꯏꯅꯥꯁꯤꯒꯤ ꯃꯁꯤꯁꯤꯒꯤ ꯑꯩꯈꯣꯏꯒꯤ ꯀꯔꯝ ꯀꯔꯝ ꯃꯐꯝꯗ ꯀꯔꯤ ꯀꯔꯤ ꯂꯩꯔꯤꯒꯦ. ꯆꯥꯏꯅꯥꯅ ꯃꯣꯏꯒꯤ ꯍꯟꯗꯛ ꯁꯥꯎꯠ ꯆꯥꯏꯅꯥꯁꯤꯗ ꯑꯥꯔꯇꯤꯐꯤꯁꯤꯌꯦꯜ ꯑꯥꯏꯂꯦꯟ ꯀꯩꯝꯇ ꯍꯥꯏꯗꯣꯛꯇꯕ ꯌꯥꯝ ꯆꯪꯕ ꯌꯥꯗꯕ ꯁꯦꯝꯒꯠꯂꯤꯕ ꯑꯗꯨꯒ ꯃꯐꯝꯁꯤꯗ ꯃꯣꯏꯅ ꯑꯥꯏꯂꯦꯟ ꯑꯍꯨꯝ ꯈꯛꯇꯪꯁꯨ ꯂꯩꯖꯔꯤ. ꯁ꯭ꯀꯥꯔꯕꯣꯔꯣ ꯑꯥꯏꯂꯦꯟ ꯍꯥꯏꯕꯒꯨꯝꯕ, ꯁ꯭ꯄ꯭ꯔꯦꯗꯂꯤ ꯑꯥꯏꯂꯦꯟ ꯒꯨꯝꯕ ꯍꯥꯏꯕ, ꯄꯔꯥꯁꯦꯜ ꯑꯥꯏꯂꯦꯟ ꯒꯨꯝꯕ ꯍꯥꯏꯕꯁꯦ ꯃꯁꯤ ꯌꯥꯝ ꯊꯤꯅ ꯁ꯭ꯇ꯭ꯔꯦꯇꯦꯖꯤꯛ ꯑꯣꯏꯕ ꯃꯐꯝꯅꯦ. ꯍꯥꯏꯗꯤ ꯇ꯭ꯔꯦꯗ ꯔꯨꯠ ꯍꯥꯏꯇꯥꯔꯦꯀꯣ, ꯃꯁꯤꯗ ꯆꯥꯏꯅꯥꯅ ꯆꯦꯛ ꯇꯧꯔ ꯂꯩꯔꯕ ꯑꯗꯨꯒꯨꯝꯕ ꯑꯥꯏꯂꯦꯟꯁꯤꯡꯅꯤ. ꯑꯗꯨꯒ ꯁ꯭ꯀꯥꯔꯕꯣꯔꯣ ꯑꯥꯏꯂꯦꯟꯁꯦ ꯀꯩꯅꯣ ꯐꯤꯂꯤꯄꯤꯟꯁꯇꯁꯨ ꯚꯦꯠꯅꯥꯝꯗꯁꯨ ꯑꯃ ꯑꯃꯅ ꯃꯨꯟꯅꯕ ꯃꯐꯝꯅꯦ, ꯉꯥ ꯌꯥꯝ ꯐꯥꯕꯒꯤꯗꯃꯛꯇ. ꯑꯗꯨꯅ ꯁꯤꯒꯨꯝꯕ ꯃꯐꯝꯁꯤꯡꯁꯦ ꯃꯁꯤꯁꯤꯗ ꯌꯨ ꯑꯦꯁꯅ ꯈꯨꯠ ꯊꯦꯡꯖꯤꯜꯂꯛꯇ꯭ꯔꯗꯤ ꯆꯥꯏꯅꯥꯅ ꯑꯗꯨꯝ ꯃꯐꯝꯗ ꯄꯥꯏꯔ ꯂꯩꯔꯅꯤ. ꯑꯇꯣꯞꯄ ꯀꯟꯇ꯭ꯔꯤꯁꯤꯅ ꯀ꯭ꯂꯦꯝ ꯇꯧꯔꯤꯕꯁꯤꯡꯁꯦ ꯌꯨ ꯑꯦꯁꯅ ꯅꯣꯏ ꯇꯧꯒꯅꯨ ꯍꯥꯏꯕ ꯃꯇꯝꯗ
0: Artificial intelligence ki matang asina mung lakshya bakando za London da pangthokiba the Education World Forum English singani kuntaruga sida Google ga akoi gi India gi tongan tongan ma state governments amadi UNICEF ka punduna school amadi higher education chingba sing sida akoi gi artificial intelligence ki matang da hena takpi tambina la bagi da ma Google AI educator service haina mingtholaga India gi states khara haibadi akoi gi Assam Maharashtra Chhattisgarh Ladakh Union Territory amadi Punjab na chingba sing sida ꯑꯩꯈꯣꯏꯒꯤ ꯄꯥꯏꯈꯠꯅꯅꯕꯒꯤꯗꯃꯛꯇ ꯊꯧꯔꯥꯡ ꯇꯧꯔꯤ ꯍꯥꯏꯕꯁꯤꯃꯛ ꯏꯟꯗꯤꯌꯥ ꯇꯨꯗꯦ ꯑꯦꯟ ꯏꯒꯤ ꯔꯤꯄꯣꯔꯠ ꯑꯃꯅ ꯍꯥꯏꯔꯤ ꯑꯣꯖꯥ ꯃꯁꯤꯒꯤ ꯃꯇꯥꯡꯁꯤꯗꯁꯨ ꯈꯤꯇꯪ ꯊꯝꯕꯤꯌꯨ
1: ꯆꯨꯝꯃꯤ ꯒꯨꯒꯜ ꯑꯃꯗꯤ ꯏꯟꯗꯤꯌꯥꯒꯤ ꯁ꯭ꯇꯦꯠ ꯈꯔ ꯍꯥꯏꯇꯥꯔꯦꯀꯣ ꯁꯝꯅ ꯍꯥꯏꯕꯗ ꯃꯍꯥꯔꯥꯁꯇ꯭ꯔ ꯁ꯭ꯇꯦꯠ ꯑꯣꯐ ꯄꯟꯖꯥꯕ ꯑꯗꯒꯤ ꯌꯨꯅꯤꯌꯟ ꯇꯦꯔꯤꯇꯔꯤ ꯑꯣꯐ ꯂꯗꯥꯛ ꯑꯁꯥꯝ ꯁꯠꯇꯤꯁꯒꯔ ꯍꯥꯏꯇꯥꯔꯦꯀꯣ ꯃꯣꯏꯁꯤꯡꯁꯤꯒ ꯌꯨꯅꯤꯁꯦꯐꯀ ꯄꯥꯔꯠꯅꯔ ꯇꯧꯔꯀꯥꯟꯗ AI ꯏꯗꯨꯀꯦꯇꯔ ꯁꯤꯔꯤꯁꯅꯦꯀꯣ ꯄ꯭ꯔꯣꯒ꯭ꯔꯥꯝ ꯑꯃ ꯍꯧꯗꯣꯛꯄꯅꯦꯕꯀꯣ ꯃꯁꯤꯗ google.org ꯁꯦ ꯃꯁꯤꯁꯤꯅ ꯃꯣꯏꯁꯦ ꯗꯤꯜ ꯇꯧꯕꯅꯤꯀꯣ ꯃꯁꯤꯗ ꯂꯥꯛꯈꯤꯕꯁꯦ ꯀꯩꯅꯣ ꯍꯥꯏꯕ ꯍꯧꯖꯤꯛ ꯂꯩꯔꯤꯕ ꯑꯩꯈꯣꯏꯒꯤ ꯍꯥꯌꯔ ꯏꯖꯨꯀꯦꯁꯟ ꯑꯃꯗꯤ ꯀꯣꯂꯦꯖꯀꯤ ꯂꯦꯚꯦꯜꯁꯤꯗ ꯑꯣꯖꯥꯁꯤꯡꯁꯦ AIꯒꯤ ꯅꯣꯂꯦꯖꯁꯦ ꯂꯩꯇꯕ ꯁꯨꯡꯌꯥ ꯌꯥꯗ꯭ꯔꯦ ꯃꯁꯤ ꯇꯧꯔꯤꯁꯦ ꯂꯣꯟ ꯇꯔꯨꯛꯇ ꯃꯣꯏꯅ ꯇ꯭ꯔꯦꯅꯤꯡ ꯄꯤꯒꯅꯤ ꯍꯤꯟꯗꯤꯅꯦ ꯇꯦꯂꯤꯒꯨꯅꯦ ꯑꯣꯔꯤꯌꯥꯅꯦ ꯃꯔꯥꯊꯤꯅꯦ ꯑꯁꯥꯃꯤꯁꯅꯦ ꯑꯗꯨꯒ ꯑꯇꯣꯞꯄ ꯑꯃꯅ ꯄꯟꯖꯥꯕꯤꯅꯦ ꯃꯁꯤꯗꯅꯤ ꯄ꯭ꯔꯣꯒ꯭ꯔꯥꯝꯁꯤ ꯄꯤꯒꯗꯧꯔꯤꯁꯦ ꯃꯁꯤꯅ ꯃꯔꯝ ꯑꯣꯏꯔꯀꯥꯟꯗ ꯃꯜꯇꯤ ꯂꯦꯡꯒ꯭ꯋꯦꯖꯇ ꯇ꯭ꯔꯦꯅꯤꯡ ꯄꯤꯔꯛꯄ ꯃꯇꯝꯗ ꯑꯣꯖꯥꯁꯤꯡꯁꯤꯅ ꯁꯥꯇ꯭ꯔꯁꯤꯡꯁꯤꯗ ꯂꯥꯏꯔꯤꯛꯁꯤ ꯏꯂꯥꯏ ꯂꯥꯏꯅ ꯇꯥꯛꯊꯣꯛꯄ ꯉꯝꯍꯟꯕ ꯄ꯭ꯔꯤꯊꯤꯕꯤꯒꯤ ꯂꯥꯏꯕ ꯔꯦꯕꯣꯂꯨꯁꯟ ꯇꯦꯛꯅꯣꯂꯣꯖꯤꯀꯦꯜ ꯔꯦꯕꯣꯂꯨꯁꯟꯁꯦ ꯃꯁꯤꯗ ꯏꯜꯂꯒ ꯆꯠꯄ ꯉꯝꯅꯕꯒꯤꯗꯃꯛꯇ ꯑꯗꯨꯒꯨꯝꯕ ꯄꯥꯔꯠꯅꯔꯁꯤꯞꯅꯦꯕ ꯇꯧꯔꯤꯁꯦ ꯑꯗꯨꯕꯨ ꯁꯤꯗ ꯂꯥꯛꯅꯤꯡꯕꯗꯤ ꯀꯩꯅꯣ ꯃꯇꯝꯗ ꯑꯩꯈꯣꯏꯅ ꯑꯥꯔꯇꯤꯐꯤꯁꯦꯜ ꯏꯟꯇꯦꯂꯤꯖꯦꯟꯁꯁꯦ ꯅꯥꯀꯟ ꯑꯃꯗ ꯍꯥꯏꯇꯥꯔꯗꯤ ꯀꯩꯅꯣ ꯅꯦꯁꯦꯁꯔꯤ ꯏꯚꯤꯜꯅꯦ ꯅꯦꯁꯦꯁꯔꯤ ꯏꯚꯤꯜꯅꯦꯗꯤ ꯀꯥꯟꯅꯕ ꯂꯝꯗ ꯁꯤꯖꯤꯟꯅꯔꯒ ꯀꯥꯟꯅꯕ ꯐꯪꯉꯤ ꯑꯗꯨ ꯃꯁꯤꯗ ꯂꯥꯛꯀꯗꯧꯔꯤꯁꯤ ꯀꯩꯅꯣ ꯀꯥꯟꯅꯕꯁꯤꯡꯗ ꯁꯥꯇ꯭ꯔꯁꯤꯡꯗ ꯀꯃꯥꯏꯅ ꯏꯟꯐ꯭ꯌꯨꯁ ꯇꯧꯒꯅꯤ ꯍꯥꯏꯕꯒꯤ ꯄ꯭ꯔꯣꯒ꯭ꯔꯥꯝꯅꯦꯕ ꯇꯧꯒꯗꯧꯔꯤꯁꯤ ꯑꯗꯣ ꯑꯣꯖꯥꯁꯤꯡꯁꯨ ꯑꯣꯏꯔꯣ ꯁꯥꯇ꯭ꯔꯁꯤꯡꯕꯨ ꯑꯣꯏꯔꯣ ꯃꯁꯤ ꯍꯥꯏꯕꯁꯤꯅ ꯍꯌꯦꯡ ꯆꯦꯟꯖ ꯂꯥꯛꯏꯕ ꯑꯦꯅꯤ ꯄꯤ 2020ꯒꯤ ꯏꯟꯗꯤꯌꯥ ꯒꯚꯔꯟꯃꯦꯟꯒꯤ ꯃꯁꯤ ꯐꯣꯂꯣ ꯇꯧꯔꯀꯥꯟꯗ ꯁꯥꯇ꯭ꯔꯁꯤꯡꯗ ꯑꯋꯥꯠꯄ ꯃꯌꯥꯝꯁꯤꯡꯁꯦ ꯅꯣꯂꯦꯖꯀꯤ ꯒꯦꯞꯁꯤꯡꯁꯦ ꯃꯁꯤ ꯕ꯭ꯔꯤꯖ ꯇꯧꯅꯕꯒꯤꯗꯨꯝꯕ ꯄ꯭ꯔꯣꯒ꯭ꯔꯥꯝ ꯑꯃꯅꯤ ꯑꯩ ꯍꯥꯏꯖꯅꯤꯡꯉꯤ ꯃꯁꯤ
2: ꯑꯗꯣ ꯑꯣꯖꯥꯁꯤ ꯃꯇꯥꯡꯁꯤꯗꯁꯨ ꯑꯩꯈꯣꯏꯒꯤ ꯑꯦꯛꯖꯥꯝ ꯄꯣꯏꯟꯠ ꯑꯣꯐ ꯚ꯭ꯌꯨꯗ ꯑꯩꯈꯣꯏꯅ ꯀꯃꯥꯏꯅ ꯌꯦꯡꯕ ꯌꯥꯒꯅꯤ
1: ꯄ꯭ꯔꯤꯂꯤꯝꯗ ꯃꯔꯨꯑꯣꯏꯅ ꯉꯁꯥꯏꯒꯤ ꯀꯔꯝ ꯀꯔꯝꯕ ꯁ꯭ꯇꯦꯠ ꯗꯤꯜ ꯇꯧꯅꯕ ꯌꯥꯎꯕꯒꯤ ꯁ꯭ꯇꯦꯠ ꯇꯔꯨꯛꯅꯤ ꯑꯗꯨꯒ ꯀꯔꯝ ꯀꯔꯝꯕ ꯂꯣꯟ ꯃꯜꯇꯤ ꯂꯦꯡꯒ꯭ꯋꯦꯜꯅꯤ ꯍꯥꯏꯔꯦ ꯑꯗꯨ ꯃꯜꯇꯤ ꯂꯦꯡꯒ꯭ꯋꯦꯜꯁꯦ ꯀꯔꯝ ꯀꯔꯝꯕ ꯂꯣꯟꯅꯣ ꯍꯥꯏꯕꯗꯨꯃ ꯑꯗꯨꯒ ꯀꯅꯥ ꯀꯅꯥꯅꯣ ꯃꯁꯤꯗ ꯌꯥꯎꯔꯤꯕ ꯄꯥꯔꯠꯅꯔꯁꯤꯞꯁꯦ ꯃꯁꯤꯗ ꯃꯜꯇꯤ ꯁ꯭ꯇꯦꯠꯃꯦꯟ ꯇꯥꯏꯞ ꯀ꯭ꯋꯦꯁꯟ ꯑꯗꯨꯝ ꯂꯥꯛꯄ ꯌꯥꯏ ꯑꯗꯨꯒ ꯃꯁꯤꯒꯤ ꯀꯥꯟꯅꯕꯁꯦ ꯑꯩꯈꯣꯏ ꯃꯦꯟꯁꯀꯤ ꯄꯣꯏꯟꯠ ꯑꯣꯐ ꯚ꯭ꯌꯨꯗ ꯀꯔꯤꯅꯣꯅ ꯏꯕꯒꯤ ꯍꯥꯏꯇꯥꯔꯦꯀꯣ ꯑꯗꯨꯃ ꯍꯌꯦꯡ ꯖꯤ ꯑꯦꯁ ꯄꯦꯄꯔ 4ꯗꯕꯨ ꯑꯣꯏꯀꯣ ꯑꯗꯨꯝ ꯍꯥꯞꯄ ꯌꯥꯔꯦ ꯃꯁꯤ
0: ꯑꯣꯖꯥ ꯃꯈꯥ ꯇꯥꯔꯛꯄꯗ ꯏꯟꯗꯤꯌꯥ ꯑꯃꯗꯤ ꯌꯨꯅꯥꯏꯇꯦꯠ ꯑꯔꯥꯕ ꯏꯃꯤꯔꯦꯠꯁ ꯑꯅꯤꯒꯤ ꯃꯔꯛꯇ ꯁ꯭ꯇ꯭ꯔꯦꯇꯦꯖꯤꯛ ꯗꯤꯐꯦꯟꯁ ꯄꯥꯔꯠꯅꯔꯁꯤꯞ ꯑꯃ ꯂꯩꯅꯅꯕꯒꯤꯗꯃꯛꯇ ꯐ꯭ꯔꯦꯝꯋꯥꯔꯛ ꯑꯃ ꯁꯥꯏꯟ ꯇꯧꯅꯈꯤꯕꯁꯦ ꯃꯁꯤꯒꯤ ꯃꯇꯥꯡꯗꯁꯨ ꯃꯌꯥꯝꯗ ꯁꯝꯂꯞꯅ ꯊꯝꯕꯤꯌꯣ ꯑꯣꯖꯥ
1: ꯍꯟꯗꯛꯇ ꯑꯩꯈꯣꯏꯒꯤ ꯏꯟꯗꯤꯌꯥꯒꯤ ꯑꯣꯅꯔꯦꯕꯜ ꯄ꯭ꯔꯥꯏꯝ ꯃꯤꯅꯤꯁꯇꯔꯅ ꯐꯥꯏꯚ ꯅꯦꯁꯟ ꯇꯨꯔ ꯆꯠꯄ ꯃꯇꯝꯗ ꯏꯍꯥꯟ ꯍꯥꯟꯅ ꯊꯨꯡꯉꯕꯁꯦ UAEꯗꯅꯤ UAE ꯗ ꯊꯨꯡꯕ ꯃꯇꯝꯗ ꯏꯟꯗꯤꯌꯥꯒꯤ ꯍꯥꯟꯅ ꯂꯩꯔꯝꯃꯤꯕ ꯕꯥꯏꯂꯦꯇꯔꯦꯜ ꯔꯤꯂꯦꯁꯟꯁꯤꯞꯁꯦ ꯃꯁꯤꯗꯒꯤ ꯑꯞꯒ꯭ꯔꯦꯗ ꯇꯧꯔꯒ ꯁ꯭ꯇ꯭ꯔꯦꯇꯦꯖꯤꯛ ꯄꯥꯔꯠꯅꯔꯁꯤꯞꯇ ꯑꯣꯟꯈꯠꯄꯅꯦꯕ ꯑꯗꯣ ꯃꯁꯤꯗ ꯎꯕ ꯌꯥꯕꯁꯦ ꯀꯩꯅꯣ ꯃꯇꯝꯗ ꯏꯟꯗꯤꯌꯥꯒꯤ ꯏꯅꯔꯖꯤ ꯀ꯭ꯔꯥꯏꯁꯤꯁꯁꯦ ꯂꯩꯇꯅꯕꯒꯤꯗꯃꯛꯇ ꯑꯩꯈꯣꯏꯒꯤ ꯑꯕꯨꯗꯥꯕꯤꯗ ꯂꯩꯕ ꯐꯥꯔꯝ ꯑꯃꯒ ꯑꯗꯨꯒ ꯑꯇꯣꯞꯄ ꯐꯥꯔꯝ ꯑꯃꯒꯗ ꯗꯤꯜ ꯇꯧꯅꯤ ꯍꯧꯖꯤꯛ ꯏꯅꯔꯖꯤ ꯀ꯭ꯔꯥꯏꯁꯤꯁ ꯌꯥꯝ ꯊꯣꯛꯑꯦ ꯄ꯭ꯔꯥꯏꯝ ꯃꯤꯅꯤꯁꯇꯔꯅ ꯃꯐꯝꯗꯨꯗ ꯆꯠꯂꯒ ꯑꯩꯈꯣꯏꯗ ꯀꯔꯤ ꯍꯥꯏꯒꯦ ꯃꯇꯝꯗ ꯍꯟꯗꯛꯀꯤ ꯇꯨꯔꯁꯤꯒꯤ ꯄꯥꯔꯠ ꯑꯃ ꯑꯣꯏꯅ ꯏꯟꯗꯤꯌꯥꯗ ꯄꯦꯇ꯭ꯔꯣꯂꯤꯌꯝ ꯄ꯭ꯔꯗꯛ ꯁꯤꯖꯤꯟꯅꯕ ꯍꯟꯊꯕꯤꯌꯨ ꯑꯗꯨ ꯑꯗꯨ ꯃꯌꯥꯝ ꯍꯥꯏ ꯀꯩꯒꯤꯅꯣ ꯁ꯭ꯇ꯭ꯔꯦꯠ ꯑꯣꯐ ꯍꯣꯔꯃꯣꯁꯦ ꯊꯤꯡꯈꯤꯕꯅ ꯃꯔꯝ ꯑꯣꯏꯔꯀꯥꯟꯗ ꯄ꯭ꯔꯤꯊꯤꯕꯤꯒꯤ 80% ꯑꯣꯐ ꯗꯤ ꯄꯦꯇ꯭ꯔꯣꯂꯤꯌꯝ ꯄ꯭ꯔꯗꯛꯁꯦ ꯃꯁꯤꯒꯤ ꯄꯤꯛꯈ꯭ꯔꯕ 30 miles ꯑꯗꯨꯒꯨꯝꯕ ꯋꯥꯇꯔꯋꯦꯁꯦ ꯐꯥꯔꯥꯎ ꯄꯨꯔꯛꯄꯅꯤꯅ ꯑꯗꯨꯅ ꯏꯅꯔꯖꯤ ꯀ꯭ꯔꯥꯏꯁꯤꯁꯁꯦ ꯄ꯭ꯔꯤꯊꯤꯕꯤ ꯁꯤꯟꯗꯨꯅ ꯊꯣꯛꯑꯦ ꯏꯟꯗꯤꯌꯥꯁꯨ ꯃꯗꯨꯒꯤ ꯁꯦꯟꯊꯦꯡꯗꯨ ꯅꯪꯉꯦ ꯅꯪꯕꯅ ꯃꯔꯝ ꯑꯣꯏꯔꯒ ꯑꯩꯈꯣꯏꯒꯤ ꯏꯟꯗꯤꯌꯥꯅ UAE ꯗ ꯆꯠꯄ ꯃꯇꯝꯗ UAE ꯁꯦ ꯍꯧꯖꯤꯛꯀꯤ ꯁ꯭ꯇ꯭ꯔꯦꯠ ꯑꯣꯐ ꯍꯣꯔꯃꯣꯁꯀꯤ ꯍꯦꯛ ꯅꯥꯀꯟꯗꯅꯤ ꯂꯩꯔꯤꯁꯦ ꯑꯗꯨꯏ ꯇꯥꯔꯗꯤ UAE ꯁꯤꯗꯒ ꯄꯥꯔꯠꯅꯔꯁꯤꯞ ꯁꯦꯝꯕ ꯃꯇꯝꯗ UAE ꯒꯤ ꯑꯗꯨꯒꯨꯝꯕ ꯂꯦꯟ ꯔꯨꯠꯇꯣ ꯃꯗꯨ ꯐꯥꯎꯔꯒ ꯑꯣꯃꯥꯟ ꯐꯥꯎꯔꯀꯥꯟꯗ ꯄꯣꯔꯠ ꯑꯣꯐ ꯗꯨꯀꯥꯝ ꯍꯥꯏꯇꯥꯔꯦꯀꯣ ꯍꯥꯟꯅ ꯏꯟꯗꯤꯌꯥꯒ ꯗꯤꯜ ꯇꯧꯅꯈꯤꯕ ꯄꯣꯔꯠ ꯑꯃꯇꯪ ꯑꯣꯃꯥꯟꯒꯤ ꯃꯗꯨ ꯄꯨꯔꯒ ꯂꯥꯛꯄ ꯌꯥꯏꯕ ꯁ꯭ꯇ꯭ꯔꯦꯠ ꯑꯣꯐ ꯍꯣꯔꯃꯣꯁꯇ ꯕꯥꯏꯄꯥꯁ ꯇꯧꯔꯝꯃꯒ ꯁꯝꯅꯔꯕꯗꯣ ꯑꯗꯨꯏ ꯇꯥꯔꯒꯗꯤ ꯉꯁꯥꯏ ꯁ꯭ꯇ꯭ꯔꯦꯠ ꯑꯣꯐ ꯍꯣꯔꯃꯣꯁꯇ ꯂꯩꯔꯤꯕ ꯈꯨꯗꯣꯡꯆꯥꯗꯕꯗꯣ ꯃꯗꯨꯃꯁꯨ ꯐꯔꯅꯤ ꯑꯗꯨꯒ ꯃꯁꯤꯗ ꯂꯥꯛꯅꯤꯡꯕꯗꯤ ꯀꯩꯅꯣ ꯃꯁꯤꯅ ꯏꯅꯔꯖꯤ ꯀ꯭ꯔꯥꯏꯁꯤꯁꯇꯣ ꯏꯟꯗꯤꯌꯥꯒꯤꯅ ꯑꯗꯨꯃꯛ ꯈꯤꯇꯪ ꯇꯧꯔꯁꯨ ꯁꯣꯜꯕ ꯇꯧꯕ ꯌꯥꯒꯅꯦꯕ ꯑꯃꯅ ꯏꯟꯗꯤꯌꯥꯒꯤ ꯍꯧꯖꯤꯛꯀꯤ ꯗꯤꯜ ꯇꯧꯈ꯭ꯔꯤꯕ ꯄꯥꯔꯠꯅꯔꯁꯤꯞ ꯁ꯭ꯇ꯭ꯔꯦꯇꯦꯖꯤꯛ ꯄꯥꯔꯠꯅꯔꯁꯤꯞꯁꯦ ꯃꯁꯤꯅ ꯏꯟꯗꯤꯌꯥꯅ ꯇꯧꯔꯤꯕꯁꯦ UAE ꯁꯦ ꯀꯔꯤꯅ ꯎꯒꯦ ꯃꯇꯝꯗ IMEC ꯏꯟꯗꯤꯌꯥ ꯃꯤꯗꯜ ꯏꯁ ꯏꯁꯇꯔꯟ ꯌꯨꯔꯣꯞ ꯏꯀꯣꯅꯣꯃꯤꯛ ꯀꯣꯔꯤꯗꯣꯔꯁꯦ ꯃꯁꯤꯁꯤꯒꯤ ꯑꯍꯥꯟꯕ ꯊꯨꯡꯐꯝꯅꯦꯕ ꯏꯟꯗꯤꯌꯥꯁꯦ ꯃꯁꯤꯗꯒꯤ ꯇꯧꯔꯀꯥꯟꯗ ꯑꯇꯣꯞꯄ ꯌꯨꯔꯣꯞꯀꯤ ꯂꯝꯁꯤꯡꯗ ꯃꯁꯤ ꯆꯠꯈꯤꯕ ꯌꯥꯕꯒꯤ ꯑꯗꯨꯒꯨꯝꯕ ꯃꯐꯝ ꯖꯒꯥ ꯑꯃ ꯏꯟꯗꯤꯌꯥꯅ ꯎꯏꯌꯦ ꯁꯨꯃꯥꯏꯅ ꯇꯧꯗꯅ ꯏꯟꯗꯤꯌꯥꯒꯤ ꯑꯗ ꯂꯩꯔꯤꯕ ꯗꯥꯏꯁꯄꯣꯔꯥ ꯃꯌꯥꯝ ꯌꯥꯝꯗ꯭ꯔꯕꯗ 4.3 million ꯍꯥꯏꯀꯣ ꯃꯁꯤꯁꯦ ꯏꯟꯗꯤꯌꯥ ꯁꯔꯀꯥꯔꯅ ꯐꯖꯅ

ಮಧುದೈಪಾನಪ್ಪೆ ಮನ್ ಖರದು ನೈ ಮೋಂಬು ಖರಾಯಿ ಥಕ್ತಲೈ ಹಾ ಲೈರೋಂಗ್ಲೈದ ಕಟ್ಟು.